ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:37 ಇಂದಿನ ಪಂಚಾಂಗ ಶಕವರ್ಷ 1947 ಶುಕ್ಲಪಕ್ಷ ಜ್ಯೇಷ್ಠ ಮಾಸದ ಶುಕ್ಲ ಬಿದಿಗೆಯ ದಿನವಾದ ಇಂದು ಮಂಗಳವಾರ ದಿನಾಂಕ 16 ಜೂನ್ 2026 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ಸಮಯ 6:16 ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜೈ ಪ್ರಿಯಾಂಕಾ. ಕೇಳ್ತಾ ಇದ್ರ ಇದು FM ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ಇಂದಿನ ನುಡಿ ಮುತ್ತನ್ನ ನೋಡೋದಾದ್ರೆ ಮಾಡುವ ಕೆಲಸ ಮತ್ತು ನಂಬಿರುವ ದೇವರನ್ನ ಪ್ರೀತಿಸಬೇಕು, ಹಾಗೆ ಗೌರವಿಸಬೇಕು. ಯಾಕೆ ಅಂದ್ರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡೋದಿಲ್ಲ. ಒಂದು ಅದ್ಭುತವಾದ ನುಡಿ ಮುತ್ತಿನೊಂದಿಗೆ ಇಂದಿನ ದಿನವನ್ನ ಆರಂಭಿಸ್ತಾ ನಿಮ್ಮೆಲ್ಲರಿಗೂ ಶುಭೋದಯವನ್ನ ಹೇಳ್ತಾ ಕಾರ್ಯಕ್ರಮವನ್ನ ತಪ್ಪದಿ ಟ್ಯೂನ್ ಮಾಡಿ ಇದು ಕನ್ನಡ ಗಮನಬಿಲ್ಲು.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ.

0: ಸಮಯ 6:53 ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi will arrive in Avignon, France today on a two-day visit to participate in the G7 summit in the third leg of his two-nation visit. Upon arrival, French President Emmanuel Macron will formally welcome the Prime Minister. Mr.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ದರೂರಿನ ವೀರಭದ್ರಸ್ವಾಮಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಸಗುಣ ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ. ಆಗಲೇ ಹೇಳಿದೆ, ದೇವರ ಮುಂದೆ ಯಾರೂ ದೊಡ್ಡವರಿಲ್ಲ ಅಂತ. ಯಾಕೆ ಅಂತ ಹೇಳೋದಾದರೆ, ಕೇವಲ 3,000 ಜನಸಂಖ್ಯೆಯನ್ನು ಹೊಂದಿರುವ ಈ ಊರಿನಲ್ಲಿ ಸಾವಿರಾರು ಮನೆಗಳಿವೆ, ಆದರೆ ಒಂದು ಕೂಡ ಮಹಡಿಯ ಮನೆ ಇಲ್ಲವಂತೆ. ಯಾಕೆ ಅಂತ

ಹೇಳೋದಾದ್ರೆ ವೀರಭದ್ರ ಸ್ವಾಮಿಗಿಂತ ಯಾರು ಇಲ್ಲಿ ದೊಡ್ಡವರಿಲ್ಲ ಅನ್ನೋದು ಭಕ್ತರ ನಂಬಿಕೆ, ಅಲ್ಲಿನ ಜನರ ಪ್ರೀತಿ ಗೌರವ. ಏನು ಹೇಳೋದು ಇಂಥ ಅಚಲವಾದ ನಿರ್ಮಲವಾದ ಭಕ್ತಿಗೆ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಆರ್ ಎನ್ ಜೆ ಗೋಪಾಲ್.

ಸಂಗೀತ ಕೆಟ್ಟಿಯವರ ಧ್ವನಿಯಲ್ಲಿ ಸೊಗಸಾದ ಗೀತೆಯನ್ನ ಕೇಳಿದ್ರಿ, ಕೇಳ್ತಾ ಇದ್ರ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:28:23. ಈ ಊರಿನಲ್ಲಿ ಎಲ್ಲರೂ ಆರ್ಥಿಕವಾಗಿ ಸಾಕಷ್ಟು ಬಲ ಇದ್ರೂ ಸಹ ದೇವರಿಗಿಂತ ಯಾರು ದೊಡ್ಡವರಿಲ್ಲ ಅಂತ ಹೇಳಿ ಯಾರೂ ಕೂಡ ಮಹಡಿ ಮನೆಯನ್ನ ಕಟ್ಟಿಸಿಲ್ಲ. ಇದು ಇಲ್ಲಿನ ಭಕ್ತರ ಅಚಲವಾದ ನಂಬಿಕೆ, ನಿರ್ಮಲವಾದ ಭಕ್ತಿ. ಅದು ಇಂದೂ ಕೂಡ ಜೀವಂತವಾಗಿದೆ. ಹಾಗೆ ಈ ದೇವಾಲಯವು ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಸುಮಾರು 6ನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರಬಹುದು ಅಂತ ಹೇಳಿ ಇತಿಹಾಸಕಾರರ ಅಂದಾಜಾಗಿದೆ. ಆಗಿನಿಂದಲೂ ಕೂಡ ವೀರಭದ್ರಸ್ವಾಮಿ ಇಡೀ ಪ್ರಾಂತ್ಯವನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಭಕ್ತರ ನಂಬಿಕೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾತಾಡೋಣ, ಹಾಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೀ ಮಂಜುನಾಥ ಚಿತ್ರದಿಂದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು, ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಮಾಡಿದ್ರೆ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ವೀರಭದ್ರಸ್ವಾಮಿ ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವೀರಭದ್ರಸ್ವಾಮಿಗೆ ಕರ್ನಾಟಕದಿಂದ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ ಹೀಗೆ ಎಲ್ಲ ಕಡೆಯಿಂದ ಭಕ್ತರು ಬಂದು ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಇಲ್ಲಿ ವೀರಭದ್ರಸ್ವಾಮಿಗೆ ವಿವಿಧ ರೀತಿಯ ಅಭಿಷೇಕಗಳು, ಪೂಜೆಗಳು ಕೂಡ ನೆರವೇರುತ್ತೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ಇಲ್ಲಿ ರಥೋತ್ಸವ ಇರುತ್ತೆ. ಭಕ್ತರೆಲ್ಲರೂ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ಕೊಳ್ತಾರೆ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶಿವಭಕ್ತ ಮಾರ್ಕಂಡೇಯ ಚಿತ್ರದಿಂದ ಪಿ ಸುಶೀಲಾ ಅವರು ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಹಾಗೆ ಸಂಗೀತವನ್ನು ನೀಡಿದ್ದಾರೆ ಎಂ ರಂಗರಾವ್ ಅವರು. ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಜಿ ಉದಯಶಂಕರ್.

ಭಕ್ತ ಸಿರಿಯಳ ಚಿತ್ತದಿಂದ ಸೊಗಸಾದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಧ್ವನಿಯಾಗಿದ್ರು. ಹಾಗೆ ಇಲ್ಲಿನ ವಿಶೇಷತೆಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಶ್ರಾವಣ ಮಾಸದಲ್ಲಂತೂ ಹಬ್ಬದ ಸಂಭ್ರಮಾಚರಣೆ ಇರುತ್ತೆ ಈ ದೇವಾಲಯದಲ್ಲಿ. ಹಾಗೆ ಶ್ರಾವಣ ಮಾಸದ ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆಯ ದಿನದಂದು ಈ ದೇವಸ್ಥಾನದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಭಕ್ತಾದಿಗಳು ತಮಗಿರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ವಾಮಿಯ ದರ್ಶನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅನ್ನೋದು ಇಲ್ಲಿನ ವಿಶೇಷ. ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಕೆಲವರು ಮದುವೆ, ಮಕ್ಕಳು, ಹಾಗೆ ನಮಗೆ ಕೆಲಸ ಸಿಗಬೇಕು, ಹೀಗೆ ನಾನಾ ರೀತಿಯ ತಮ್ಮ ಬೇಡಿಕೆಗಳನ್ನು ಶಿವನ ಮುಂದಿಟ್ಟು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಅನ್ನೋದು ಇಲ್ಲಿನ ಅಚಲವಾದ ನಂಬಿಕೆ. ಇದಾಗಿತ್ತು ಇಂದಿನ ನಾದಾರ್ಜನೀಯ ಕಾರ್ಯಕ್ರಮ. ತಮಗೆಲ್ಲ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಮಯ ಆಗಿದೆ 6:08:08. ಇಂದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ತಪ್ಪದೇ ಟ್ಯೂನ್ ಮಾಡಿ, ಇದು FM ರೈನ್ಬೋ ಕನ್ನಡ ಗಮನವೆಲ್ಲೂ.

0: ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಸಮಯಾಗಿದೆ 6:49:37. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು, ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
2: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನಮಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಕಲ್ತವಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ. ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೆ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದಾಗ ಕೊರವಂಜಿ ಅಂತ ಒಂದು ಹಾಸ್ಯ, ಅದಕ್ಕೂ ಮುಂಚೆ ಕತೆಗಾರ ಅಂತ ಒಂದಿತ್ತು. ಆವಾಗಿನ ತುಂತುರುಗಳು ಅಂತ ಬರೀತಾ ಇದ್ದೆ, ಕಾಲಂ ಕೊರವಂಜಿಲೂ ಬರೆದೆ. ಆಮೇಲೆ ಆವಾಗಿಂದ ಬರೀತಾ ಇದ್ದೀನಿ. ನನ್ನ ಚಿಕ್ಕಂದಿನಿಂದ ಬರೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು. ಆಕಾಶವಾಣಿ ಮುಂಚೆ ನಿಂತಿದ್ದರು,

0: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರಲ್ಲ ನಾನು ಡೈರೆಕ್ಟ್ರ್ ಅಂದರೆ ಅವಾಗೆಲ್ಲನು ಬಹಳ ಪರಿಣಿತರೇ ಇರಬೇಕಾಗಿತ್ತು. ಅವರು ನಂಬರ್ ಒನ್ ಆಗಿರಬೇಕು. ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣ ಕಾರ್ಯ ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮುನ್ನ ಪುಸ್ತಕ ಆಗಿದೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲದಿಂದ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾಯಿದ್ರು, ಪರ್ಸ್ನಲಾಗಿ ಬರಿತಾಯಿದ್ರು. ಕೈಯಾರ ಕಿಂಜಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾಯಿದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ನಾಟಕ ಕಳಿಸ್ತಾ ಇದ್ದೆ. ಅವ್ರಿಗೆ ಸಿನಿಮಾ ಸೇರಿರಲ್ಲ, ಅವ್ರಿಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದು ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಒಬ್ಬರು ಬೇಕಾಗಿತ್ತು, 100 ರೂಪಾಯಿ ಕೊಟ್ಟ ಇದ್ದ ಅಷ್ಟೇ ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದರು ಶಿವಸ್ವಾಮಿಯವರು. ತಾವಾಗಿ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲು ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು ಪಂತಲು, ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಆನಾ ಕೃಷ್ಣಾರ್ಥ ಬರ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಣ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನು ಬರೆಸ್ತಾಯಿದ್ರು.
1: ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
2: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ ಹಿರಿಯ ಪ್ರಸಾರಕ ಎಸ್ ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಸಮಯ ಆಗಿದೆ 6:54:42. ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ವಾಣಿ ಈಗ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
1: ತ್ರಿಪಾಠಿ. ಅಥ ವಾರ್ತಾ. ಭಾರತ ಸ್ಲೋವಾಕಿಯಾ ದೇಶಯೋಃ ಸಂಬಂಧಃ ಸಮಗ್ರ ಸಹಭಾಗಿತ್ವೇನ ಸಂವರ್ಧಿತಃ ಅಸ್ತಿ. ಬ್ರಾತಿಸ್ಲಾವಾ ನಗರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ಲೋವಾಕಿಯಾ ಸಮಕಕ್ಷೀಯೇಣ ರಾಬರ್ಟ್ ಫಿಕೋ ಇತ್ಯನೇನ ಸಹ ವಾರ್ತಾಲಾಪಸ್ಯಾನಂತರಂ ಶ್ರಮ, ಪ್ರವಾಸ, ಡಿಜಿಟಲ್, ತಂತ್ರಜ್ಞಾನ್, ರಕ್ಷಾದಿಷು ಪ್ರಮುಖೇಸು ಕ್ಷೇತ್ರೇಸು ಸಹಕಾರಂ ವರ್ಧಯಿತುಂ ಉಭೌ ಪಕ್ಷೌ ಸಮಗ್ರ ಏಕಾದಶ ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಪಶ್ಚಾತ್ ಸಂಯುಕ್ತ ವಾರ್ತಾಹರ ಸಮ್ಮೇಳನ ಸಂಬೋಧಯನ್ ಶ್ರೀ ಮೋದಿ ಅವದತ್ ಯತ್ ಸಂಬಂಧಾನಾಂ ಉನ್ನತಿಹಿ ಸಹ ವಿಶ್ವಾಸಾನಾಂ ಪ್ರಾಥಮಿಕತಾನಾಂ ಭವಿಷ್ಯಸ್ಯ ಚ ಪ್ರತೀಕಃ ಅಸ್ತಿ. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ಯುರೋಪೀಯ ರಾಷ್ಟ್ರಸ್ಯ ಪ್ರಥಮಾಯಾಂ ಯಾತ್ರಾಯಾಂ ಶ್ರೀ ಮೋದಿ ಅವದತ್ ಯತ್ ಉಭೌ ದೇಶೌ ರಕ್ಷಾಕ್ಷೇತ್ರೇ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ.
2: AI ಕ ಭವಿಷ್ಯ ಕೇವಲ ಇನ್ನೋವೇಶನ್ ಸೇ ನಹೀ ಬಲ್ಕಿ ಟ್ರಸ್ಟ್

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಮಾಡಿದ್ದೀರಾ? ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಸಮಯ ಆಗಿದೆ 7:04:44. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ

0: ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ ಜಿಆರ್ಬಿ 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಇತರದ ಒಂದು ದೊಡ್ಡ ಪಟ್ಟಿನೇ ಇದೆ. ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಇರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕೈ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ

0: ಕೇಂದ್ರ. 1993ರಲ್ಲಿ ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನ ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. ಜೂನ್ 15ರಲ್ಲ ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93ರಲ್ಲಿ ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು, ಊಟ ಕೊಟ್ಟು, ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂಥ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತಾವಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93ರಲ್ಲಿ ನಮ್ಮ ಬಂಡಾಡಿ ಈಶಣ್ಣ ಅವರು ಒಂದು ಕಂಬ ಕೊಟ್ಟರು. ಅವಾಗಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಪ್ಲೇವ್ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸುರುಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ 7:15:58 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕವನಬೆಲ್ಲು. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇದು ಭಾವಗೀತೆಗಳನ್ನು ಕೇಳುವಂತಹ ಹೊತ್ತು. ಮನಸ್ಸಿಗೆ ಹಿತವನ್ನು ನೀಡುವಂತಹ ಭಾವಗೀತೆಗಳು ನಿಮಗಾಗಿ ಮೂಡಿಬರುತ್ತೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಗಳ ಇಂಪಾದ ಸ್ವರ ಸಂಗೀತ ನಿಮಗೆಲ್ಲ ಮನಸ್ಸಿಗೆ ಹಿತ ನೀಡುತ್ತೆ ಅಂತ ಭಾವಿಸ್ತಾ ಎರಡು ಬ್ಯೂಟಿಫುಲ್ ಭಾವಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಬಿಆರ್ ಛಾಯ ಹಾಗೆ ಗೀತಾ ಬಿಆರ್ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
7: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
6: ಏನೋ ಮಾತಾಡ್ತಿದ್ಯಾ?
7: ನನಗೆ ಪ್ಲೇಸ್ಮೆಂಟ್ ಆಯ್ತು, ಐ ಹ್ಯಾವ್ ಅ ಜಾಬ್ ನೌ.
8: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
9: ಅಥವಾ ಕಾಲ್ 9916253458.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
11: ಈ ಮಣ್ಣು ನಮ್ಮದು,
12: ಈ ಗಾಳಿ ನಮ್ಮದು.
13: ರಸ್ತೆ, ರಸ್ತೆಯ ಇಕ್ಕೆಲಗಳು, ಬಸ್ಸು, ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆಗಾರಿಕೆ.

ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಅಷ್ಟೇ ಮುಖ್ಯ. ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿರುತ್ತದೆ. ನಿರ್ಮಲ ಜೀವನ ಶೈಲಿ ಉತ್ತಮ ಆರೋಗ್ಯದ ಕೀಲಿ ಕೈ.

ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಸಮಯ ಆಗಿದೆ 7:34:45. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಿದರು.

0: ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 and 7 ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100 ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000 ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000 ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ನಲ್ಲಿ ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ದ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026 ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಸಮಯ 7:46 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ನಮ್ಮ ಸಾಹಿತ್ಯ ಲೋಕದ ಅಪರೂಪದ ಕವಿಗಳಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಅವರು ಚನ್ನವೀರ ಕಣವಿಯವರು. ಕಾವ್ಯವು ಕೇವಲ ಪದಗಳ ಜೋಡಣೆಯಲ್ಲ, ಅದು ಮನಸ್ಸನ್ನು ಸ್ಪರ್ಶಿಸುವ ಬದುಕಿನ ಅನುಭವ. ಅಂತಹ ಸಾಹಿತ್ಯಗಳನ್ನು ನೀಡಿದಂಥವರು ಕಣವಿ. ಬಾಲ್ಯದಿಂದಲೇ ಸಾಹಿತ್ಯದ ಮೇಲೆ ಅಪಾರವಾದ ಒಲವನ್ನು ಹೊಂದಿದ್ದಂತಹ ಕಣವಿಯವರು ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ. ಇವರ ಕುರಿತು ಮಾತಾಡ್ತಾ ಸಾಗೋಣ ಇಂದಿನ ಭಾವ ಸ್ಪಂದನದಲ್ಲಿ, ಹಾಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ತಪ್ಪದೇ ಟ್ಯೂನ್ ಮಾಡಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಸುಂದು ಸೊಗಸಾದ ಗೀತೆ, ಭಾವಗೀತೆ, ಕಣವಿಯವರ ಭಾವಗೀತೆ ನಮಗಾಗಿ ಮೂಡಿ ಬರ್ತಾ ಇದೆ. ಇದಕ್ಕೆ ಧ್ವನಿಯಾಗಿದ್ದಾರೆ ಶೇಷಗಿರಿ ದಾಸ್ ಅವರು. ತಪ್ಪದೇ ಟ್ಯೂನ್ ಮಾಡಿ ಕನ್ನಡ ಕಾಮನಬೆಲ್ಲನ್ನು.

ಸಮಯ 7:52:57 ಚನ್ನವೀರ ಕಣವಿ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕಣವಿಯವರ ಕವನಗಳಲ್ಲಿ ನಾವು ಪ್ರಮುಖವಾಗಿ ಪ್ರಕೃತಿಯ ಸೌಂದರ್ಯ, ಮಾನವೀಯತೆಯ ಮೌಲ್ಯಗಳು, ಸ್ನೇಹ, ಪ್ರೀತಿ, ಬದುಕಿನ ತಾತ್ವಿಕ ಚಿಂತನೆ ಇಂತಹ ಸುಂದರ ಅಭಿವ್ಯಕ್ತಿಗಳನ್ನು ಕಾಣಬಹುದಾಗಿದೆ. ಇವರ ಸರಳ ಭಾಷೆ, ಆಳವಾದ ಭಾವನೆಗಳು ಓದುಗರನ್ನು ಸೆಳೀತಾ ಇದ್ವು. ಕಾವ್ಯಾಕ್ಷಿ ಇವರ ಪ್ರಮುಖ ಕೃತಿ ಅಂತ ಹೇಳೋದಾದರೆ ಇನ್ನು ಜೀವಧ್ವನಿ, ಮಣ್ಣಿನ ಮೆರವಣಿಗೆ, ಕಾರ್ತೀಕದ ಮೋಡ, ಹೊಂಬೆಳಕು ಹೀಗೆ ಸಾಕಷ್ಟು ಕೃತಿಗಳನ್ನು ನಮಗೆಲ್ಲ ನೀಡಿದ್ದಾರೆ. ಪ್ರಕೃತಿಯನ್ನು ಪ್ರೀತಿಸಿ, ಭಾಷೆ ಮತ್ತು ಸಂಸ್ಕೃತಿಯನ್ನು ಗೌರವಿಸಿ, ಸರಳ ಜೀವನದ ಸಂತೋಷವನ್ನು ಕಾಣಿ ಅಂತ ಹೇಳ್ತಾ ಇವರ ಕವಿತೆಗಳಲ್ಲಿ ಇದು ಬಹಳ ಪ್ರಮುಖವಾಗಿ ಕಾಣ್ತಾ ಇತ್ತು. ಇನ್ನು ಮಾತಾಡೋಣ, ಹಾಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ತಪ್ಪದೇ ಟ್ಯೂನ್ ಮಾಡಿ, ಇದು FM ರೈನ್ಬೋ ಕನ್ನಡ ಕವನಬೆಲ್ಲು. ಮತ್ತೊಂದು ಸೊಗಸಾದ ಭಾವಗೀತೆ BR ಛಾಯಾ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಚನ್ನವೀರ ಕಣವಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದಾಗಿತ್ತು ಈ ಹೊತ್ತಿನ ಭಾವಗೀತೆಗಳು. ಭಾವಗೀತೆಗಳೆಲ್ಲ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಕೇಳ್ತಾರೆ ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಮಯ ಆಗಿದೆ 8:32:34. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕಾ. ದಿನ ವಿಶೇಷತೆ, ಹಿಂದಿನ ದಿನ ವಿಶೇಷತೆ ಆಗಿರ್ಬೋದು, ಮಾಹಿತಿಗಳು, ಸೊಗಸಾದ ಗೀತೆಗಳು ಎಲ್ಲವೂ ಜೊತೆಯಾಗುತ್ತೆ, ನಿಮ್ಮ ಟ್ರಾವೆಲ್ ಟೈಮ್ನ ಬಿಂದಾಸ್ ಮಾಡುತ್ತೆ ಅಂತ ಹೇಳ್ತಾ ತಪ್ಪದೇ ಟ್ಯೂನ್ ಮಾಡಿ. ಇದು FM ರೈನ್ಬೋ ಕನ್ನಡ ಗಮನ ಬೆಲ್ಲು. ಪಂಚರಂಗಿ ಚಿತ್ರದಿಂದ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿಯವರು.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ಇಂದು ಜೂನ್ 16. ಇವತ್ತು ನಾವು ಸಮುದ್ರ ಆಮೆ ದಿನ ಅಂತ ಹೇಳಿ ಆಚರಿಸ್ತೀವಿ, ವರ್ಲ್ಡ್ ಸೀ ಟರ್ಟಲ್ ಡೇ. ಕೇಳಿದ್ರಾ ನೀವು ಇದನ್ನು? ಸಮುದ್ರದ ಜೀವ ವೈವಿಧ್ಯಮವನ್ನು ನೋಡಿದ್ರು ಎರಡು ಕಣ್ಣುಗಳು ಕೂಡ ಸಲೋದಿಲ್ಲ. ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅನ್ನುವಷ್ಟು ಸುಂದರವಾದಂತಹ ವೈವಿಧ್ಯಮಯ ಜೀವನ ಸಮುದ್ರದಲ್ಲಿ ನಾವು ಕಾಣಬಹುದು. ಈ ಸಮುದ್ರ ಆಮೆ ಸುಮಾರು 100 ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲೆ ಜೀವಿಸ್ತಾ ಇದೆಯಂತೆ. ಇದು ಸಮುದ್ರ ಪರಿಸರದ ಸಮತೋಲನವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಅಂತ ಹೇಳಲಾಗುತ್ತೆ. ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ, ಹಾಗೆ ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ. ಜೊತೆ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ನಮ್ಮೊಂದಿಗೆ ಹಂಚ್ಕೋಬಹುದು ಸಂದೇಶಗಳ ಮೂಲಕ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9489901013, 9480901013. ದಯವಿಟ್ಟು ನಿಮ್ಮ ಸಂದೇಶಗಳು ನಮಗೆ ಬರಲಿ ಅಂತ ಹೇಳ್ತಾ ಟ್ಯೂನ್ ಮಾಡ್ತಾರೆ. ಇದು FM ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಮಳೆ ಬರಲಿ ಮಂಜೂರಲಿ ಈ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಸಾಹಿತ್ಯವನ್ನು ನೀಡಿದ್ದಾರೆ ಜೈನ್ ಕಾಯ್ಕಿಣಿಯವರು, ಹಾಗೆಯೇ ಸಂಗೀತ ಸಂಯೋಜನೆ ಇದೆ ಮನು ಮೂರ್ತಿ.

ಸಮುದ್ರ ಆಮೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಮುದ್ರ ಆಮೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋದರೆ ತುಂಬ ಮಾಹಿತಿ ಇದೆ. ಇಡೀ ವಿಶ್ವದಲ್ಲೇ 7 ಪ್ರಮುಖ ಜಾತಿಯ ಸಮುದ್ರ ಆಮೆಗಳು ಇದೆಯಂತೆ. ಅದರಲ್ಲೂ 5 ಜಾತಿಯು ನಮ್ಮ ದೇಶದಲ್ಲೇ ಕಾಣಸಿಗುತ್ತೆ ಅಂತ ಹೇಳೋದು ನಮಗೆ ಖುಷಿ ಕೊಡೋ ವಿಷಯ. ಹಾಗೆ ಈ ಸಮುದ್ರ ಆಮೆಗಳು 1000 ಕಿಲೋಮೀಟರ್ ದೂರ ವಲಸೆ ಬರುತ್ತಂತೆ. ಅದರಲ್ಲೂ ಹೆಣ್ಣು ಆಮೆಗಳು ತಮ್ಮ ಜನ್ಮತೀರದಲ್ಲೇ ಮೊಟ್ಟೆ ಇಡಲು ಮರಳಿ ಅಲ್ಲಿಗೆ ಬಂದು ವಲಸೆ ಬಂದು ಮೊಟ್ಟೆ ಇಡುತ್ತಂತೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಮೊಟ್ಟೆಯಿಂದ ಹೊರಬರೋ ಮರಿಗಳಿದೆಯಲ್ಲ, ಆ ಮರಿಗಳು ಚಂದ್ರನ ಬೆಳಕು ಹಾಗೆ ಸಮುದ್ರದ ದಿಕ್ಕನ್ನು ಗುರುತಿಸಿ ನೀರಿಗೆ ಹೋಗುತ್ತಂತೆ. ಅಂತಹ ಅದ್ಭುತ ಅಲ್ಲ? ಇಂತಹ ಅದ್ಭುತಗಳ ಬಗ್ಗೆ ನಾವು ಮಾತಾಡೋಣ. ಹಾಗೆ ನಿಮಗೇನಾದರೂ ಇದರ ಬಗ್ಗೆ ಅನಿಸಿಕೆಗಳಿದ್ರೆ ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ತಪ್ಪದೆ ಟ್ಯೂನ್ ಮಾಡಿ. ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು, ಮತ್ತೊಂದು ಸೊಗಸಾದ ಗೀತೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದ್ದೀವಿ. ರಾಡೆ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ ಈ ಗೀತೆಗೆ. ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಅರ್ಜುನ್ AP, ಸಂಗೀತ ಸಂಯೋಜನೆ V. ಹರಿಕೃಷ್ಣ.

ಸಮಯ 8:50 ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಬಸವರಾಜು ಅವರು ಪುಟ್ಟಿಕೆರೆ ಹೊಸಹಳ್ಳಿಯಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಶುಭೋದಯಗಳು ಮೇಡಮ್, ಹಾಗೆ ಯಶಸ್ಸಿನಿಂದ ಹಲವಾರು ಜನರ ಸಹಕಾರ ಹಾರೈಕೆಗಳು ಇರುತ್ತೆ, ಆದರೆ ಅದನ್ನು ಸದಾ ನೆನೆಸ್ಕೊಳ್ತಾ ಮುಂದೆ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ, ನಮಗೆ ಹಾಡುಗಳೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊಗಸಾದ ಸಂದೇಶ ಅಂತ ಹೇಳ್ತಾ ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಆಕಾಶವಾಣಿ ಬೆಂಗಳೂರು ಅಂತ ಹೇಳಿ, ನಿಮಗೂ ಕೂಡ ಶುಭೋದಯ ಅಂತ ಹೇಳಿ ಸವಿತಾ ಅವರು, ವಿನೋದ್ ಅವರು ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಶುಭೋದಯ ಅಂತ ಹೇಳಿ ವಿಜಯನಗರ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಎ ಬಿ ರಾಜು ಅವರು, ಆಮೆಯ ಉಸಿರಾಟ ನಿಧಾನವಾಗಿರುತ್ತೆ, ಆದ್ದರಿಂದ ಇದು 150 ವರ್ಷಗಳ ಕಾಲ ಜೀವಿತ ಅವಧಿಯಾಗಿರುತ್ತೆ. ಇದು ತನ್ನ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಲು ಮೇಲೆ ಗಟ್ಟಿಯಾದ ಮೇಲ್ಮೈ ಚಿಪ್ಪನ್ನು ಹೊಂದಿದೆ. ಆಮೆಯನ್ನು ಮನೆಯಲ್ಲಿ ಸಾಕಿದರೆ ಐಶ್ವರ್ಯ ವೃದ್ಧಿ ಅಂತ ಕೂಡ ಕಲ್ಪನೆಗಳು ಇದೆ ಅಂತ ಹೇಳಿ ಒಂದು ಸೊಗಸಾದ ಸಂದೇಶವನ್ನು ಇನ್ಫಾರ್ಮೇಷನ್ ಜೊತೆಗೆ ನಮ್ಮೊಂದಿಗೆ ಹಂಚಿಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಸಮುದ್ರ ಆಮೆಗಳು ಪ್ರಪಂಚದಾದ್ಯಂತ ಸಾಗರಗಳಲ್ಲಿ ವಾಸಿಸುವ ಗಾಳಿಯನ್ನು ಉಸಿರಾಡುವ ದೊಡ್ಡ ಜೀವಿಗಳಾಗಿದೆ. ನೀರಿನಲ್ಲಿ ಈಜಲು ಅನುಕೂಲವಾಗುವಂತೆ ಇವುಗಳು ದೇಹವು ದೋಣಿಯ ಆಕಾರದಲ್ಲಿ ಇದೆ. ದೊಡ್ಡ ರೆಕ್ಕೆಗಳಂತಹ ಕಾಲುಗಳನ್ನು ಇದು ಹೊಂದಿದೆ. ಪ್ರಪಂಚದಲ್ಲಿ ಒಟ್ಟು 7 ಜಾತಿಯ ಸಮುದ್ರ ಆಮೆಗಳಿವೆ. ಹಾಗೆ ಆಮೆಗಳ ಪ್ರಮುಖ ಲಕ್ಷಣ ಜಾತಿಗಳು ಅಂದರೆ ಲೆದರ್ ಬ್ಯಾಗ್, ಹಾಗೆ ಗ್ರೀನ್ ಹಾಕ್ಬಿಲ್ ಲಾಗರ್ ಹೆಡ್, ಹಾಗೆ ಆಲಿವ್ ರಿಡ್ಲಿ, ಹಾಗೆ ಕೇಮ್ಸ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಒಳ್ಳೆ ಇನ್ಫಾರ್ಮೇಟಿವ್ ಮೆಸೇಜನ್ನು ನೀವು ನಮಗೆ ಕಳಿಸ್ಕೊಟ್ಟಿದ್ದೀರಿ ಅಂತ ಹೇಳ್ತಾ, ನಮಸ್ತೆ ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಮೂಡಲವಿಠಲಪುರದ ಪದ್ಮಶ್ರೀಧರ್, ಹಾಗೆ ಪನಗಟ್ಟಿ ಅನಂತಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಶುಭೋದಯ. ಹಾಗೆ ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹಲೋ ಕಾಮನಬಿಲ್ಲು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವತ್ತು ವರ್ಲ್ಡ್ ಸೀ ಟರ್ಟಲ್ ಡೇ, ವಿಶ್ವ ಕಡಲ ಆಮೆಗಳ ದಿನ ಅಂತ ಹೇಳಿ 7 ಜಾತಿಯ ವಿವಿಧ ರೀತಿಯ ಸೀ ಟರ್ಟಲ್ಗಳನ್ನು ನಾವು ನೋಡ್ಬೋದು. ಹಾಗೆ 5 ಜಾತಿಯದ್ದು ನಮಗೆ ಇಂಡಿಯಾದಲ್ಲಿ ಕಾಣ ಸಿಗುತ್ತೆ ಅಂತ ಹೇಳಿ ಇನ್ಫಾರ್ಮೇಟಿವ್ ಮೆಸೇಜನ್ನು ನಮಗೆ ಹರೀಶ್ ಕುಮಾರ್ ಅವರು ಜಿ ಪಿ ನಗರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಏನು ಗೊತ್ತಾ, ನಾನು ಕೊಡೋದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ಗಳು ನನಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇದೆ ಅಂತ, ಅದನ್ನು ನೋಡಿ ನನಗೆ ಸಾಕಷ್ಟು ಖುಷಿಯಾಗಿದೆ. ಹಾಗೆ ನಮ್ಮ ಕೇಳುಗರೆಲ್ಲರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗೀತೆಗಳು, ಕಾರ್ಯಕ್ರಮಗಳು, ಮಾಹಿತಿಗಳು, ದಿನ ವಿಶೇಷತೆ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ತಪ್ಪದೇ ಟ್ಯೂನ್ ಮಾಡಿ, ಇದು FM ರೈನ್ಬೋ ಕನ್ನಡ ಕಮನಬೆಲ್ಲು. ಬಾಕ್ಸರ್ ಚಿತ್ರದಿಂದ ಮತ್ತೊಂದು ಸೊಗಸಾದ ಗೀತೆ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಯೋಗರಾಜ್ ಭಟ್ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ವಿ ಹರಿಕೃಷ್ಣ ಅವರದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವ್ರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸಮಯ 9:29 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬೆಲ್ಲು. ಲಿಸ್ನರ್ಸ್ ಫೇವ್ರೇಟ್ ಪ್ರೋಗ್ರಾಮ್ ಸಕ್ರೆಟ್ ಸಾಂಗ್ಸ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಆರ್ಜಿ ಪ್ರಿಯಾಂಕಾ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳಿಸುವಂತಹ ಹೊತ್ತು ಇದು. ತಡ ಯಾಕೆ, ನಿಮ್ಮ ಸಂದೇಶಗಳು ನಮಗೆ ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ನಿಮ್ಮ ಹೆಸರು ಮತ್ತು ಊರಿನೊಂದಿಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಸಂದೇಶ ಕಳಿಸಿ ಅಂತ ಹೇಳ್ತಾ ತಪ್ಪದೇ ಟ್ಯೂನ್ ಮಾಡಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು, ನಿಮ್ಮದೇ ಗೀತೆ ಪ್ರಸಾರ ಆಗ್ತಾ ಇದೆ.

ಈ ಮಾರ್ಟಿನ್ ಚಿತ್ರದಿಂದ ಸೋನು ನಿಗಮ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ, ಹಾಗೆ ಸಂಗೀತವನ್ನು ನೀಡಿದ್ದಾರೆ ಮಣಿ ಶರ್ಮಾ ಅವರು, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಎ ಪಿ ಅರ್ಜುನ್.

ಸಮಯ 9:11 ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ ಅಂತ ನೋಡೋದಾದ್ರೆ, ಸಕತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಈ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಪ್ರಸಾದ್ ಅವರು ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ, ಮುಂಜಾನೆಯ ಶುಭಾಶಯಗಳು ಅಂತ ಹೇಳಿ ನಮಗಾಗಿ ಹಾಡನ್ನ ಪ್ರಸಾರ ಮಾಡಿ ಅಂತ ಶಿವಮೊಗ್ಗ ಜಿಲ್ಲೆಯಿಂದ ಪದ್ಮಾ ಶ್ರೀಧರ್ ಪನಗಾಟಿ ಅನಂತಕುಮಾರ್ ಅವರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ, ನಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಗೆ ರಾಗರತ್ನ ಅವರು ಕೂಡ ರಾಜಾಜಿನಗರಿಂದ ಮೆಸೇಜ್ ಮಾಡಿದ್ದಾರೆ. ಹಲೋ ಆಕಾಶವಾಣಿ ಬೆಂಗಳೂರು, ಶುಭೋದಯ ಅಂತ ಹೇಳಿ ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಹಾಗೆ ಶುಭ ಮುಂಜಾನೆ, ಶುಭೋದಯ, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ತಮಗಾಗಿ ಒಂದು ಗೀತೆಯನ್ನು ಕೇಳಿರೋರು ಗಜಾನನ್ ಭಟ್ ಅವರು ಹೊನ್ನಾವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಸ್ಕಾರ, ನಮಗಾಗಿ ಈ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ದೇಶಿವಳ್ಳಿಯ ಶಿವು ಅವರು ಚಾಮರಾಜನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಮೇಡಮ್, ನಾವು ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. ಶ್ರೀಶೈಲಿ ತೀಲಾ ಆದಿತ್ಯ ಶಿವಲೀಲಾ ತೀಲಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ತಮಗಾಗಿ ಒಂದು ಗೀತೆಯನ್ನು ಕೂಡ ಕೇಳಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ರೈಂಬೋ ಅಂತ ಹೇಳ್ತಾ ಸತೀಶ್ ಉಡ್ಪಿ ಅವರು ಕೂಡ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಕೇಳ್ಕೊಂಡಿದ್ದಾರೆ. ಹಾಗೆ ನಮಗಾಗಿ ಒಂದು ಸಖತ್ ಸಾಂಗ್ನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವಿನಾಶ್, ಅಂಜಲಿ, ಅದಿತಿ ಸಿಂಗ್ ಇವರೆಲ್ಲರೂ ಚಾಮರಾಜಪೇಟೆಯಿಂದ. ನಿಮಗಾಗಿ ಪ್ಲೇ ಮಾಡ್ತಿರುವ ಎಲ್ಲ ಹಾಡುಗಳು ಕೂಡ ಇದು ಸಖತ್ ಸಾಂಗ್ಸು, ಸಖತ್ ಹಾಡುಗಳು ಅಂತ ಹೇಳ್ತಾ ಹಾಗೆ ಸಮುದ್ರ ಆಮೆಗಳು 4-7 ಗಂಟೆಯವರೆಗೆ ಉಸಿರು

ಮಾಹಿತಿಯನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಾರು ಸಂದೇಶವನ್ನು ಕಳಿಸ್ತಾ ಇರೋರು? ಕಿಶನ್ ರೋಷನ್, ಶೋಭಾರಾಣಿ ಅವರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗೋ ಕಾರ್ಯಕ್ರಮ ಸಖತ್ ಸಾಂಗ್ಸು, ಎಲ್ಲ ಹಾಡುಗಳು ಸಖತ್ತಾಗಿ ಪ್ಲೇ ಆಗ್ತಾ ಇದೆ. ಖಂಡಿತ ತಪ್ಪದೇ ಟ್ಯೂನ್ ಮಾಡಿ. ಇದು FM ರೈನ್ಬೋ ಕನ್ನಡ ಗಮನಬಲ್ಲು. ಮತ್ತೊಂದು ಗೀತೆ ನಿಮಗಾಗಿ, ನಿಮ್ಮದೇ ಗೀತೆ ನಿಮ್ಮ ಫೇವ್ರೆಟ್ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಪ್ರಚಂಡ ಪುಟಾಣಿಗಳು ಉಚ್ಚದಿಂದ ಈ ಗೀತೆ ಮೂಡಿ ಬರ್ತಾ ಇದೆ. CK ರಮಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯ ನರಸಿಂಹ ಅವರು. ಸಂಗೀತ ಸಂಯೋಜನೆ ಇದೆ ಉಪೇಂದ್ರ ಕುಮಾರ್ ಅವರದ್ದು.

ಸಮಯ ಆಗಿದೆ 9:43:46. ಟ್ಯೂನ್ ಮಾಡಿದ್ದೀರಾ, ಇದು FM 104.3 ಕನ್ನಡ ಕಾಮನ್ ವೆಲ್ಲು. ಸಖತ್ ಸಾಂಗ್ಸ್ನಲ್ಲಿ ನಾವಿದ್ದೇವೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋದಕ್ಕೆ ಖಂಡಿತ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಮಳೆಗಾಲ ಆಲ್ರೆಡಿ ಶುರುವಾಗಿದೆ. ಅಯ್ಯೋ, ಮಳೆ ಬರ್ತಾ ಇದೆ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡೋ ಟೈಮ್ನಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದೇ ಒಂದು ಸಂಗತಿ ಏನಪ್ಪ ಅಂದರೆ ಮಳೆ ಬಿಲ್ಲು, ರೈನ್ಬೋ ಅಂತಲೇ ಹೇಳ್ಬೋದು. ನಮ್ಮ ಚಾನೆಲ್ ಹೆಸರು ಕೂಡ ಅದೇ, ಎಲ್ಲರಿಗೆ ಇಷ್ಟ ಆಗುವಂಥದ್ದು ಅದೇ ಮಳೆ ಬಿಲ್ಲು. ನೇರಳೆ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು, ವಿಪ್ ಗಯಾನ್ ಅಂತ ಹೇಳ್ತಾರೆ, ಈ ಎಲ್ಲ ಬಣ್ಣಗಳನ್ನು ಹೊಂದಿರುವಂಥ ಮಳೆ ಬಿಲ್ಲನ್ನ ನೋಡೋದಕ್ಕೆ ತುಂಬಾ ಚಂದ, ಸೊಗಸು, ಖುಷಿ ಎಲ್ಲ ಆಗತ್ತೆ. ಸೂರ್ಯ ನಿಮ್ಮ ಹಿಂದೆ, ಮಳೆ ನಿಮ್ಮ ಮುಂದೆ ಇದ್ದಾಗ ಮಳೆ ಬಿಲ್ಲು ಕಾಣಿಸೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ರೀಸೆಂಟಾಗಿ ಯಾವಾಗಾದರೂ ಮಳೆ ಬಿಲ್ಲನ್ನು ನೋಡಿದ್ರೆ, ಸಾಕಷ್ಟು ಮಳೆ ಅಂತೂ ಆಗಿದೆ, ಮಳೆ ಬಿಲ್ಲು ನಾನು ನೋಡಿಲ್ಲ, ನೀವೇನಾದರೂ ನೋಡಿದರೆ ಖಂಡಿತ ನಮಗೆ ತಿಳಿಸಿ, ಯಾವ ಥರ ನೋಡಿದ್ರಿ, ಹೇಗಿತ್ತು ಆ ಅನುಭವ, ಎಲ್ಲವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ನೆಚ್ಚಿನ ಗೀತೆಯನ್ನು ಕೂಡ ಕೇಳೋದಕ್ಕೆ ಸಂದೇಶಗಳನ್ನ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9489001013 9480901013. ಮತ್ತೊಂದು ಸೊಗಸಾದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತದೆ. ತಪ್ಪದೇ ಟ್ಯೂನ್ ಮಾಡಿ FM ರೈನ್ಬೋ ಕನ್ನಡ ಕಾಮನ ಬೆಲ್ಲು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acre ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಸಮಯ 9:35:45 ಸೊಗಸಾದ ಗೀತೆಯನ್ನ ಕೇಳಿದ್ರಿ. ಸಂಗೀತವೇ ನನ್ನ ಉಸಿರು, ಚಪ್ಪಾಳೆಯೇ ನನ್ನ ಉಸಿರು ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರ ಆಯಿತು. ಹಾಗೆ ಇನ್ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ತಮ್ಮ ನೆಚ್ಚಿನ ಗೀತೆಗಾಗಿ, ಹಾಗೆ ನಮ್ಮ ಮಳೆಬಿಲ್ಲಿನ ಬಗ್ಗೆ ಯಾವುದಾದ್ರೂ ಸಂದೇಶ ಬಂದಿದೆಯಾ ಅಂತ ನೋಡೋದಾದ್ರೆ, ಅನಿಲ್ ಗ್ರಾಮ ಪುರೋಹಿತ್ ಅವರು ಬಿ ಟಿ ಎಂ ಬಡಾವಣೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸೂರ್ಯನ ಬೆಳಕು ಮೋಡಗಳಲ್ಲಿನ ನೀರಿನ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಕರಣಗೊಳ್ಳುತ್ತದೆ, ಕಾಮನಬಿಲ್ಲು ಮೂಡುತ್ತದೆ. ನಾನು ಇತ್ತೀಚೆಗೆ ಕಾಮನಬಿಲ್ಲನ್ನ ತುಮಕೂರಿನ ಬಳಿ ದೇವರಾಯನ ದುರ್ಗದ ಹತ್ರ ನೋಡಿದೆ. ಇದೊಂದು ಅವಿಸ್ಮರಣೀಯ ಅನುಭವ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹೌದು, ಕಾಮನಬಿಲ್ಲನ್ನು ನೋಡೋದೇ ಖುಷಿ, ಅದನ್ನು ಕಣ್ ತುಂಬಿಕೊಳ್ಳೋದೇ ಖುಷಿ ಅಂತ ಹೇಳ್ತಾ ಚಂದ್ರಶೇಖರ್ ಕಾನಹಳ್ಳಿಯವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಳೆ ಪ್ರಾರಂಭ ಆಗುವ ಸಮಯ ಇದು, ಕಾಮನಬಿಲ್ಲನ್ನು ನಾನಿನ್ನೂ ನೋಡಿಲ್ಲ, ಆದರೆ ನನಗೆ ಹಾಡುಗಳನ್ನು ಹಾಕಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಶ್ರೇಯಸ್ ಅವರು ನಮಗೆ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಮಗಾಗಿ ಒಂದು ಹಾಡನ್ನು ಹಾಕಿ ಕನ್ನಡ ಕಾಮನಬಿಲ್ಲು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾನು ಮಳೆ ಬಿಲ್ ನೋಡಿಲ್ವಲ್ಲ ಅಂತ ಹೇಳಿ, ಅಂದರೆ ಇತ್ತೀಚೆಗಷ್ಟು ಮಳೆಬಿಲ್ಲನ್ನು ನಾನು ನೋಡಿಲ್ಲ ಅಂತ ಹೇಳಿ ಅನಂತಮೂರ್ತಿಯವರು ಶೃಂಗೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ಅವರು ಕೂಡ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೊದಲು ಮುಂಗಾರು ಮಳೆಯ ಡಬಲ್ ಕಾಮನಬಿಲ್ಲನ್ನು ನೋಡಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೆ. ಹೌದು, ಇದು ಕೂಡ ಇದೆ. ಕೆಲವೊಂದು ಬಾರಿ ನಾವು ಎರಡು ಕಾಮನಬಿಲ್ಲನ್ನು ಕಾಣಬಹುದು, ಡಬಲ್ ರೇನ್ಬೋ ಅಂತ ಹೇಳಿ ಇದನ್ನು ಕರೀತಾರೆ, ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಅಂತ ಕೂಡ ಹೇಳ್ಬೋದು. ಹಾಗೆ ಇನ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ತಪ್ಪಾಗಿ ಒಂದು ಹಾಡನ್ನು ಕೇಳಿ ಮೂರ್ತಿಯವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬೆಳಗಾವಿಯಿಂದ ಸಂತೋಷ್ ಸುಪ್ಪದಾಳ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಪ್ರಸಾರ ಮಾಡೋಣ. ಹಾಗೆ ನಮಸ್ಕಾರ, ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಮಾರ್ಕಂಡೇಶ್ ಕಮಲಾಪುರ ಅಂತ ಹೇಳಿ ಇವರು ನಮಗೆ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ಹೇಳಿದರೆ, ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್, ರಿಷಭ್, ಜಯಲಕ್ಷ್ಮಿ, ಪಾಪಚಮ, ಅಂಜನ್ ಕುಮಾರ್, ಲಲಿತ್ ಕುಮಾರ್ ಇವರೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ದೇವಾನಂದ್ ಇಟ್ಕಿಯವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಇವರು ಸಂದೇಶವನ್ನು ಏನೋ ಕಳಿಸಿದ್ದಾರೆ. ಹಾಗೆ ಇವರ ಹೆಸರನ್ನು ಕಳಿಸಿಲ್ಲ, ಖಂಡಿತ ನಿಮ್ಮ ಹೆಸರಿನೊಂದಿಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಮತ್ತೊಬ್ಬರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ರಾಜಯ್ಯ ಎಂ ಹಿರೇಮಠ್ ಅವರು ಮುಳ್ವಾಡಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಹಾಲಿಂಗಪುರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಲಕ್ಷ್ಮೀ, ರೇಣುಕಾ, ಪ್ರಿಯಾಂಕ್, ಮಹಲಿಂಗ್, ಭೂಮಿಕಾ ಇವರೆಲ್ಲರೂ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಮಾಡಿದ್ದಾರೆ. ಖಂಡಿತ ನಿಮ್ಮ ನೆಚ್ಚಿನ ಗೀತೆಗಳು ಪ್ರಸಾರ ಮಾಡೋದಕ್ಕೆ ಅಂತಲೇ ನಾನು ನಿಮ್ಮ ಅಜಯ್ ಪ್ರಿಯಾಂಕ್.

ಮೂಲಕ ತಯಾರಾಗಿ ಸಖತ್ ಸಾಂಗ್ಸ್ನಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಂದು ನಿಮ್ಮ ಫೇವ್ರೆಟ್ ಸಾಂಗ್ ಅಲ್ಲ, ಎಲ್ಲರ ಫೇವ್ರೆಟ್ ಸಾಂಗ್ ಇದು, ಎಲ್ರಿಗೂ ಇಷ್ಟ ಆಗುವಂಥ ಗೀತೆ ಇದು. ಜೀವನ ಚೈತ್ರ ಚಿತ್ರದ್ದು, ರಾಜ್ಕುಮಾರ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ ಮೂಗೂರು ಮಲ್ಲಪ್ಪ ಅವರು, ಹಾಗೆ ಸಂಗೀತ ಸಂಯೋಜನೆ ಇದೆ ಉಪೇಂದ್ರ ಕುಮಾರ್.

ಸಮಯ 9:48 52 ಸೆಕೆಂಡ್ಗಳಾಗಿದೆ. ಮಳೆ ಬಿಲ್ಲನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನೊಂದು ವಿಶೇಷ ಸಂಗತಿ ಬಂತೆ, ಏನಂತ ಗೊತ್ತಾ? ಚಂದ್ರನ ಬೆಳಕಿನಲ್ಲೂ ಕೂಡ ಮಳೆ ಬಿಲ್ಲು ಉಂಟಾಗಬಹುದಂತೆ. ಅದನ್ನು ಮೂನ್ ಬೋ ಅಂತ ಕರೀತಾರೆ. ಆದರೆ ಇದು ತುಂಬಾ ಅಪರೂಪ. ಆದರೆ ನಿಮ್ಮ ಸಂದೇಶಗಳು ಮಾತ್ರ ಅಪರೂಪ ಆಗಬಾರ್ದು ನೋಡಿ. ಸದಾ ನಿಮ್ಮ ಸಂದೇಶಗಳು ನಮ್ಮ ಇನ್ಬಾಕ್ಸನ್ನು ತುಂಬಿರಬೇಕು ಅಂತ ಹೇಳ್ತಾ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಇಂದು ಬೆಳಗ್ಗೆ 8:10 ಹಾವೇರಿಯಲ್ಲಿ ನಾನು ಕಾಮನಬಿಲ್ಲನ್ನು ನೋಡಿದ್ದೆ, ಕಾಮನಬಿಲ್ ಮೂಡಿತ್ತು ಅಂತ ಹೇಳಿ ಅನಿತಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಓ ಸೂಪರ್, ಕಾಮನಬಿಲ್ಲನ್ನು ಇವತ್ತೇ ನೋಡೋ ಅದೃಷ್ಟ ಸಿಕ್ಕಿದೆ ಅನಿತಾ ಅವ್ರಿಗೆ. ಹಾಗೆ ಇನ್ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಗಣೇಶ್ ಅವರು ಸಾಗರದಿಂದ ನಮಗೆ ಒಂದು ಹಾಡನ್ನು ಹಾಕಿ ಸಖತ್ ಸಾಂಗ್ಸ್ನಲ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಾನ ಸುಮ್ಮ ಪುಟ್ಟ ಸೋಮನಹಳ್ಳಿಯಿಂದ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿವರು ಹೆಸರನ್ನು ಕಳಿಸಿಲ್ಲ, ಖಂಡಿತ ನಿಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳಿ, ಹಾಡುಗಳೆಲ್ಲ ಇಷ್ಟ ಆಗ್ತಾ ಇದೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಶ್ವೇತಾ ಎಸ್ ಅವರು ಸುಳ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ ಇವರು ಕೂಡ ಸಂದೇಶವನ್ನು ಕಳಿಸಿ ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಹನಾ, ಹಿತಾ, ಅನ್ವಿಕಾ, ಪರಿಣಿತಾ ಇವರೆಲ್ಲರೂ ತಮ್ಮಗಾಗಿ ಒಂದು ಹಾಡನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಮತ್ತು ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನವೀನ್, ಕಾವ್ಯ ಇವರೆಲ್ಲರೂ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸುಬ್ರಹ್ಮಣಿ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಲ್ ಸಾಂಗ್ಸ್ ಸೂಪರ್ ಅಂತ ಹೇಳಿ ಗಜಲಕ್ಷ್ಮಿ ಅವರು ಸಿಟ್ಲಘಟ್ಟಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ, ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಚಿದಾನಂದ ರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶುಭೋದಯ ರೇಣುಕ ನರಸಿಂಹ ಅಂತ ಹೇಳಿ ಇವರು ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಹಾಗೆ ತಮಗಾಗಿ ಒಂದು ಗೀತೆಯನ್ನು ಕೇಳಿರೋರು ರೂಪಾ, ಲಕ್ಷ್ಮೀಕಾಂತ್, ತೇಜಸ್ವಿನಿ, ಯಶವಂತ್ ಅವರು ಶಿರಾಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗೇಶ್, ದೀಪಾ, ಋತ್ವಿಕ್ ಅವರು ಕೆಸರಗೋಡಿನಿಂದ, ಹಾಸನ್ನಿಂದ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹಾಗೆ ನವೀನ್, ಅರ್ಪಿತಾ ಅವರು ಕೂಡ ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಕೇಳಿ ಅಂತ ಹೇಳಿರೋರು ಅರುಣಾ ಮೈತ್ರಿ ಅವರು ಪೋಸ್ಟ್ ಆಫೀಸ್ ಜಿ ಸಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತಮಗಾಗಿ ಹಾಡನ್ನು ಕೇಳಿರೋರು ಸಂಜಯ್ ಕುಮಾರ್, ದೀಪ್ತಿ, ಪರಿ ಇವರು ಪುಣೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಶುಭೋದಯ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಪದ್ಮಜಾ ಬೀಡೆ, ಹಂಪಿನಗರ ಬೆಂಗಳೂರಿನಿಂದ ಶರತ್ ಬೀಡೆ ಹಾಗೂ ಪದ್ಮಜಾ ಬೀಡೆ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ ಮೇಡಮ್, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಚಂದ್ರಶೇಖರ್ ಗಂಗಾವತಿಯವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಯಲಕ್ಷ್ಮಿ ನಾಗೇಶ್ ಅವರು ಕೂಡ, ನಾಗೇಶ್ ಕುಮಾರ್ ಅವರು ಕೂಡ ನಮಗೆ ಸಂದೇಶಗಳನ್ನು ಕಳಿಸಿದ್ದಾರೆ. ಎಸ್ ಎನ್ ಜಿ ಬಸವರಾಜ್, ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಹಾಗೆ ಮಹೇಶ್ ಅವರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ನಮಗಾಗಿ ಒಂದು ಸಾಂಗ್ ಪ್ರಸಾರ ಮಾಡಿ ಅಂತ ಹೇಳಿ ಗಾಯತ್ರಿ ನಗರದಿಂದ ಕೃಷ್ಣಮೂರ್ತಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಕೂಡ ತಮಗಾಗಿ ಒಂದು ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಗೀತಾ ನಾಗಪ್ಪ ಅವರು, ಪವನ್, ಲೋಹಿತ್ ಇವರೆಲ್ಲರೂ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಆಶಾ ಕುಮಾರ್ ಅವರು ಕೂಡ ಆಲೂರಿನಿಂದ ತಮಗಾಗಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ಗಣೇಶ್ ಫ್ರಮ್ ಕುವೈತ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆಗಳೇ ನಿಮ್ಮ ಸಖತ್ ಸಾಂಗ್ಸ್ನಲ್ಲಿ ಪ್ಲೇ ಆಗ್ತಾ ಇದೆ ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ಆಕಾಶ್ ಚಿತ್ರದಿಂದ ನಿಮಗಾಗಿ ಮುಡಿಬರ್ತಾ ಇದೆ. ಚಿತ್ರ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಹಾಗೆ ಸಂಗೀತ ಸಂಯೋಜನೆ ಇದೆ ಆರ್ ಪಿ ಪಟ್ನಾಯಕ್ ಅವರದು.

ಸಮಯ 9:58 ಇನ್ನು ಉಷಾ ಅವರು ಹಲಸೂರಿನಿಂದ ತಮಗಾಗಿ ಒಂದು ಗೀತೆಯನ್ನು ಕೇಳಿ ಸಂಗೀತವನ್ನು ಕಳಿಸಿದ್ರು. ಹಾಗೆ ಸಿ ಟಿ ಚಂದ್ರಶೇಖರ್ ಅವರು, ವಸಂತ ಕುಮಾರಿ ಅವರು ಕೂಡ ಹೊಳೆ ನರಸೀಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯಗಳು ಅಂತ ಹೇಳಿ ಆನಂದ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾ, ನಿತ್ಯ, ರಮ್ಯಾ ಇವರೆಲ್ಲರೂ ಬೂದಿಹಾಳಿನಿಂದ ತಮಗಾಗಿ ಒಂದು ಗೀತೆಯನ್ನು ಕೇಳಿ ಸಂದೇಶವನ್ನು ಕಳಿಸಿದ್ರು. ನಮ್ಮ ಹೆಸರು ಬರಲಿಲ್ವಲ್ಲ ಅಂತ ಹೇಳಿ ಬೇಸರದಿಂದ, ನಮಗೆ ಬರಲಿಲ್ವಲ್ಲ ಅಂತ ಬೇಸರ ಮಾಡ್ಕೊಂಡಿದ್ದೆ. ಖಂಡಿತ ಎಲ್ಲರ ಹೆಸರನ್ನು ನಾನು ಓದ್ತೀನಿ ಅಂತ ಹೇಳ್ತಾ, ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ತಮಗಾಗಿ ಒಂದು ಗೀತೆಯನ್ನು ಕೇಳಿ

ನಮಗೆ ಸಂದೇಶವನ್ನು ಕಳಿಸಿದ್ರು. ಎಲ್ಲರ ಗೀತೆನ ನಮಗೆ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಒಂದು ಗಂಟೆಯ ಕಾಲಾವಕಾಶದಲ್ಲಿ ಎಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ಬೋದು ಅಷ್ಟೆಲ್ಲ ಗೀತೆಗಳನ್ನು ನಾನು ಪ್ರಸಾರ ಮಾಡಬಲ್ಲೆ. ಆದರೆ ಯಾರೆಲ್ಲ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅವ್ರ ಹೆಸರುಗಳನ್ನೆಲ್ಲ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗೊತ್ತು, ಕೆಲವ್ರ ಗೀತೆ ಪ್ರಸಾರ ಆಗಿಲ್ಲ ಅಂತ ಯಾರದೇ ಗೀತೆ ಪ್ರಸಾರ ಆಗಿಲ್ಲ ಅಂದರೂ ಬೇಜಾರು ಮಾಡ್ಕೋಬೇಡಿ, ನಾಳೆ ಮೆಸೇಜ್ ಮಾಡಿ. ಗೊತ್ತೇ ಇದೆಯಲ್ಲ, ಸಖತ್ ಸಾಂಗ್ಸ್ ಈಸ್ ಯೋರ್ ಪ್ರೋಗ್ರಾಮ್ ಯೋರ್ ಸಾಂಗ್ಸ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಮುಂದಿನ ಕಾರ್ಯಕ್ರಮ ಗೊತ್ತೇ ಇದೆಯಲ್ಲ, ಸಿನಿಮಾ ಚಿಟ್ಟೆ, ಈ ಕಾರ್ಯಕ್ರಮದಲ್ಲಿ ನಿಮಗೆ ಜೊತೆ ಆಗ್ತೀನಿ. ಸಿಟಿ ಸಿನಿ ಚಿಟಿಯಲ್ಲಿ ತಪ್ಪದೆ ಟ್ಯೂನ್ ಮಾಡಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲನ್ನ ಅಂತ ಹೇಳ್ತಾ ಇದು ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:02. ಇದು ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಹೊತ್ತು. ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಪ್ರಿಯಾಂಕ. ಕನ್ನಡ ಚಿತ್ರರಂಗ ಹಾಗೆ ರಂಗಭೂಮಿ ಇತಿಹಾಸವನ್ನು ಒಮ್ಮೆ ತಿರುವಿ ಹಾಕಿದ್ರೆ ವೇದಿಕೆ ಮೇಲೆ ಸಿಂಹದಂತೆ ಗರ್ಜಿಸಿದ ಆ ಧ್ವನಿ, ನಟ, ನಿರ್ದೇಶಕ, ನಾಟಕಕಾರ, ಅಪ್ರತಿಮ ವಾಕ್ಚತುರ, ಇದೆಲ್ಲದರ ನೆನಪಾಗುತ್ತೆ ನಮಗೆ. ಯಾರು ನೆನಪಾಗುತ್ತೆ ಹೇಳಿ? ಸಿ ಆರ್ ಸಿಂಹ ಅವರ ನೆನಪು ನಮಗೆ ಆಗುತ್ತೆ. ಇಂದು ಅವರ ಹುಟ್ಟಿದ ಹಬ್ಬ. ಅವರ ಬಗ್ಗೆ ಮಾತಾಡ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಗೋಣ. ಹಾಗೆ ಅವರು ನಟಿಸಿರುವ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ. ತಪ್ಪದೆ ಟ್ಯೂನ್ ಮಾಡಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಗಮನವೆಲ್ಲೂ. ರಾಯರು ಬಂದರು ಮಾವನ ಮನೆಗೆ ಈ ಚಿತ್ರದ ಗೀತೆ ನಮಗಾಗಿ ಮೂಡಿ ಬರ್ತಾ ಇದೆ. ಈ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಚಿತ್ರ ಅವರು ಸಾಹಿತ್ಯವನ್ನು ನೀಡಿದ್ದಾರೆ ಆರ್ ಎನ್ ಜೆ ಗೋಪಾಲ್. ಹಾಗೆ ಸಂಗೀತ ಸಂಯೋಜನೆ ಇದೆ ರಾಜ್ ಕೋಟಿ.

ಸಮಯ 10:15 ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಿ ಆರ್ ಸಿಂಹ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಿ ಆರ್ ಸಿಂಹ ಅವರು ಕೇವಲ ಒಬ್ಬ ನಟರಾಗಿರಲಿಲ್ಲ, ಅವರೊಂದು ರಂಗ ಸಂಸ್ಕೃತಿ. 1972 ಅವರು ಸ್ಥಾಪಿಸಿದ ವೇದಿಕೆ ನಾಟಕ ಸಂಸ್ಥೆ ಕನ್ನಡ ಹವ್ಯಾಸಿ ರಂಗಭೂಮಿಗೆ ಹೊಸ ದಿಕ್ಕನ್ನು ತೋರಿಸುತ್ತೆ. ಇವರು ಸ್ಟೇಜ್ ಮೇಲೆ ಬಂದರು ಅಂತ ಹೇಳಿದ್ರೆ ಸಾಕು, ಜನರು ಕಾಯ್ತಾ ಕೂತ್ಕೋತಾ ಇದ್ರು ಅವರನ್ನು ನೋಡೋದಕ್ಕೆ. ಎಲ್ಲ ಪಾತ್ರಕ್ಕೂ ಜೀವ ತುಂಬುವ ಕಲೆ ಅವರಿಗೆ ಕರಗತ ಆಗಿ ಹೋಗಿತ್ತು. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ಟಿ ಪಿ ಕೈಲಾಸಮ್ ಅವರ ಟೈಲರ್ ಸಾಹೀಬ ನಾಟಕ. ಇನ್ನೂ ಬೆಳ್ಳಿ ಪರದೆ ಮೇಲಂತೂ ಇವರ ನಟನೆ ಅತ್ಯಂತ ಅಮೋಘ. ನಿಮಗೆ ಇವರ ಯಾವ ಪಾತ್ರ ತುಂಬಾ ಇಷ್ಟ ಆಗಿತ್ತು? ಇವರ ಸೀರಿಯಸ್ ಪಾತ್ರಗಳ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಕಾಮಿಡಿ ಪಾತ್ರಗಳ ಬಗ್ಗೆ ನೀವೇನು ಹೇಳ್ತೀರಾ, ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9488001013 9480901013. ಅವರು ನಡೆಸಿರುವ ಗೀತೆಗಳನ್ನೇ ಕೇಳ್ತಾ ಸಾಗೋಣ. ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಸಾವಿರ ಸುಳ್ಳು ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮ್ಯಾಮ್ ಹಾಗೆ ಎಸ್ ಜಾನಕಿಯವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಿ ಉದಯಶಂಕರ್. ಸಂಗೀತ ಸಂಯೋಜನೆ ಇದೆ ಶಂಕರ್ ಗಣೇಶ್. ಇದು ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಮಯ 10:26 ಕೇಳ್ತಾ ಇದ್ದೀರಾ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಿ ಆರ್ ಸಿಂಹ ಅವರ ಕುರಿತು ನಾವು ಮಾತಾಡ್ತಾ ಇದ್ವಿ. ಹೀಗೆ ಒಂದು ಕಡೆ ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ, ನಟನಾದವನಿಗೆ ಅಹಂಕಾರ ಇರಬಾರ್ದು, ಆದರೆ ವೇದಿಕೆ ಮೇಲೆ ಬಂದು ನಿಂತಾಗ ಆ ಪಾತ್ರದ ಗತ್ತ ಇರಬೇಕು. ಕ್ಯಾಮ್ರಾ ಅಥವಾ ಪ್ರೇಕ್ಷಕರ ಮುಂದೆ ನಿಂತಾಗ ನಾನು ಸಿ ಆರ್ ಸಿಂಹ ಅಲ್ಲ, ನಾನು ಆ ಪಾತ್ರ ಮಾತ್ರ. ಪಾತ್ರ ಮುಗಿದ ತಕ್ಷಣ ಮತ್ತೆ ನಾನು ಸಾಮಾನ್ಯ ಮನುಷ್ಯನಾಗಬೇಕು. ಇದನ್ನು ಯಾರು ಕರಗತ ಮಾಡಿಕೊಳ್ತಾರೋ ಅವರು ಮಾತ್ರ ದೀರ್ಘಕಾಲ ಉಳಿತಾರೆ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಇಂತಹ ಆಳವಾದ ಚಿಂತನೆ ಅಲ್ವಾ, ಇಂತಹ ವ್ಯಕ್ತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಕೂಡ ನಮ್ಮೊಂದಿಗೆ ಹಂಚ್ಕೋಬಹುದು. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮತ್ತೊಂದು ಸೊಗಸಾದ ಗೀತೆ ಅಶ್ವಮೇಧ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ದೊಡ್ಡರಂಗೇಗೌಡರು, ಹಾಗೆ ಸಂಗೀತ ಸಂಯೋಜನೆ ಇದೆ ಸಂಗೀತ ರಾಜಾ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ.

0: ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ನಮಗೆಲ್ಲ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸಿ ಆರ್ ಸಿಂಹ ಅವರ ಮಗ ಋತ್ವಿಕ್ ಸಿಂಹ ಅವರು ನಮ್ಮೊಂದಿಗೆ ದೂರವಾಣಿ ಕರೆಯಲ್ಲಿ ಇದ್ದಾರೆ. ಅವರೊಂದಿಗೆ ಮಾತಾಡೋಣ ಅಂತ ಹೇಳ್ತಾ ಅವರನ್ನ ಆನ್ ಏರ್ ತಗೊತಾ ಇದ್ದೀನಿ. ಹಲೋ.
1: ಹಲೋ.
0: ಹಾ ಹಲೋ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
1: ನಮಸ್ಕಾರ ನಿಮಗೂ, ಹಾಗೆ ಕೇಳಿಸ್ಕೊಳ್ತಾ ಇರೋ ಎಲ್ಲ ಶ್ರೋತೃಗಳು.
0: ಹಾ, ಥ್ಯಾಂಕ್ ಯು ಸರ್. ನಾವು ಸಿ ಆರ್ ಸಿಂಹ ಸರ್ನ ಎಲ್ಲ ಪಾತ್ರಗಳಲ್ಲೂ ನೋಡಿದ್ದೀವಿ ತೆರೆ ಮೇಲೆ. ಅಂದರೆ ಒಂದು ಕಾಮಿಡಿ ಪಾತ್ರ ಆಗಿರ್ಬೋದು, ಸೀರಿಯಸ್ ಪಾತ್ರ ಆಗಿರ್ಬೋದು, ಹೀಗೆ. ಆದರೆ ಮನೆಯಲ್ಲಿ ಅವರು ಹೇಗಿರ್ತಾ ಇದ್ರು, ಅಂದರೆ ನಿಮ್ಮ ಅವರ ಒಡನಾಟ ಮಾತುಕತೆ ಹೇಗಿರ್ತಾ ಇದ್ರು, ಒಂದೆರಡು ಮಾತುಗಳಲ್ಲಿ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ.
1: ನನ್ನ ಮತ್ತು ನನ್ನ ತಂದೆಯ ಒಂದು ಸಂಬಂಧ ಹಲವಾರು ಮಗ್ಗಲುಗಳಲ್ಲಿ ತೆರೆಕೊಳ್ತಾ ಹೋಗ್ತಾ ಇತ್ತು. ಯಾಕೆಂದ್ರೆ ತಂದೆ ಮಗನಾಗಿ ಆಬ್ವಿಯಸ್ಲಿ ಒಂದು ರಿಲೇಷನ್ ಇದ್ರುವೆ. ನಾನು ಅವರು ನಟರಾಗಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವರು ನಿರ್ದೇಶಕರಾಗಿ ನನ್ನನ್ನು ನಟನಾಗಿ ದುಡಿಸಿಕೊಂಡ್ರು, ನಾನು ನಿರ್ದೇಶಕನಾಗಿ ಅವರನ್ನ ನಟನಾಗಿ ದುಡಿಸ್ಕೊಂಡೆ, ನಾನು ಬರಹಗಾರನಾಗಿ ಅವರನ್ನ ಪಾತ್ರದಲ್ಲಿ ಮಾಡಿದೆ, ಅವರು ಬರಹಗಾರರಾಗಿ ನನ್ನನ್ನು ಪಾತ್ರದಲ್ಲಿ ಮಾಡಿದ್ರು. ಹೀಗೆ ಹಲವಾರು ಮಗ್ಗಲುಗಳಲ್ಲಿ ನನ್ನ ಮತ್ತು ನನ್ನ ತಂದೆಯ ಒಡನಾಟ ಬೆಳೀತಾ ಹೋಗ್ತಾ ಇತ್ತು. ಆದ್ರಿಂದ ಅದು ತಂದೆ ಮಗ, ಹಾಗೆ ಕೊಲ್ಯಾಬರೇಟರ್ಸ್ ಇನ್ ಆರ್ಟ್ ಫೀಲ್ಡ್, ಹಾಗೇನೆ ನಿರ್ದೇಶಕ, ನಟ, ಬರಹಗಾರ, ಹೀಗೆ ಎಲ್ಲಾ ತರದಲ್ಲಿ ಚಾಚಿಕೊಳ್ತಾ ಹೋದ್ರಿಂದ ನಮ್ಗೊಂದು ವಿಶೇಷವಾದಂತ ಒಂದು ಒಂದು ರಿಲೇಷನ್ ಬೆಳೀತಾ ಹೋಗ್ತಾ ಇತ್ತು. ಅವರು ಸ್ವತಃ ಹೊರಗಡೆ ನೋಡೋದಕ್ಕೆ ಬಹಳ ಸೀರಿಯಸ್ ವ್ಯಕ್ತಿಯಾದಕ್ಕೆ ಕಂಡ್ರುವೆ, ಮನೆಯಲ್ಲಿ ಬಹಳ ಸರಳವಾಗಿ ಇರ್ತಾ ಇದ್ರು. ಅಂತ ದೊಡ್ಡ ಹೆಸರು ಕೀರ್ತಿ, ಹಾಗೇನೆ ಎಲ್ಲಾ ರೀತಿ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ರು, ಮನೆಯಲ್ಲಿ ಒಬ್ಬ ತಂದೆಯ ಹಾಗೆ ಒಬ್ಬ ಸ್ನೇಹಿತನ ಹಾಗೆ ಅತ್ಯಂತ ಸರಳವಾದಂತ ಜೀವನ ನಡೆಸಿದವರು. ಅವರು ಬಹಳ ಯಾವುದೇ ರೀತಿಯಾದಂತ ಈ ಕೀರ್ತಿ ಶನಿನ ತಲೆ ಮೇಲೆ ಹೊತ್ಕೊಂಡಿರ್ಲಿಲ್ಲ.
0: ಖುಷಿ ಆಯ್ತು ಸರ್ ಕೇಳಿ. ಹಾಗೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ಸಿ ಆರ್ ಸಿಂಹ ಸರ್ ಯಾವ ಸ್ವಭಾವ ನಿಮ್ಗೆ ತುಂಬಾ ವಿಭಿನ್ನ ಅಂತ ಅನ್ಸೋದು, ಅಂದ್ರೆ ತುಂಬಾ ಇನ್ಸ್ಪೈರ್ ಮಾಡ್ತು ನಿಮ್ನ, ಇದನ್ನ ಫಾಲೋ ಮಾಡ್ಲೇಬೇಕು ಅಂತ ನಿಮ್ಗೆ ಯಾವ ವಿಷಯ ಅಂತ ಅನ್ಸ್ತು ನಿಮ್ಗೆ?
1: ನೋಡಿ, ಅವರಲ್ಲಿ ಹಲವಾರು ಗುಣಗಳಿತ್ತು, ಅದನ್ನ ಅವ್ರು ಬಲ್ಲವರು ಎಲ್ಲರೂ ಅದನ್ನ ಹೇಳ್ತಾರೆ. ಸರಳತೆ ಇರ್ಬೋದು, ಸಜ್ಜನಿಕೆ ಇರ್ಬೋದು, ಹಾಗೇನೆ ಅವರು ಮಾತಾಡ್ತಾ ಇದ್ದಂತ ವೈಖರಿ ಇರ್ಬೋದು. ಅವರು ಏನೇ ಮಾತಾಡಿದ್ರು, ಯಾವುದೇ ಪ್ರಸಂಗನ ವಿವರಿಸಕ್ ಹೋದ್ರು ಅತ್ಯಂತ ಸ್ವಾರಸ್ಯವಾಗಿ ಕಣ್ಣಿಗೆ ಕಟ್ಟದಾಗಿ ಹೇಳೋರು. ಅದನ್ನ ಒಂದು ಅಭಿನಯಿಸ್ಕೊಂಡು ಯಾವುದೇ ಹೋಗಿ ಒಂದು ದೋಸೆ ತಿಂದಿದ್ದ ವಿಚಾರವನ್ನ ಕೂಡ ಅತ್ಯಂತ ಸ್ವಾರಸ್ಯವಾಗಿ, ಅತ್ಯಂತ ಒಂದು ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಒಂದು ನಾಟಕೀಯವಾಗಿ ಹೇಳೋರು. ಇದು ಅವರು ಎಲ್ಲ ಬಲ್ಲಂತ ಎಲ್ರಿಗೂ ತಿಳಿದ ವಿಚಾರ. ನಾನು ಅವರಲ್ಲಿ ಅತ್ಯಂತ ಮೆಚ್ಚಿಕೊಂಡಂತ, ಹಾಗೇನೆ ನೀವು ಹೇಳಿದ ಹಾಗೆ ಅವರನ್ನ ಇದು ಮಾರ್ಗದರ್ಶನವಾಗಿ ತಗೊಂಡು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನನಗೆ ತಿಳು ಮೂಡದಾಗಿಂದ ಅನ್ಕೊಂಡಿದ್ದಂಥದ್ದು ಬಹಳ ಒಂದು ಸಿಂಪಲ್ ಪಾಠ. ಅವರು ಎಂತಹ ಸಂದರ್ಭ ಬಂದ್ರು ಅವರ ಒಂದು ಡಿಗ್ನಿಟಿಯನ್ನ ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಅವರು ಅವರ ಒಂದು ಸ್ವಾಭಿಮಾನ ಇರ್ಬೋದು, ಅವರ ಯಾವುದೇ ರೀತಿಯಾದಂತ ಕುಂದು ಬರದಂತ ನಡವಳಿಕೆ ಆಗಿರ್ಬೋದು, ಯಾರೇ ಒಂದು ಬೊಟ್ಟು ತೋರಿಸುವಂತ ಕೈಬೆರಳು ಮಾಡಿ ತೋರಿಸುವಂತ ನಡತೆ, ಅದು ಅವ್ರಿಗೆ ಯಾವುದೇ ರೀತಿಯಲ್ಲೂ ಅವರು ನಡ್ಕೊಳ್ಲಿಲ್ಲ. ಹಾಗೆ ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ತೀರ್ಮಾನ ಮಾಡಿ ಆ ಮಾರ್ಗದಲ್ಲಿ ಸಾಕ್ತಾ ಇದ್ದೀನಿ. ಎಷ್ಟು ಸಾಧಿಸಿದೀನೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಅದನ್ನ ನಾನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
0: ಅವರ ಈ ಒಂದು ಸ್ವಭಾವ ಬಹುಶಃ ಎಲ್ಲರಿಗೂ ಒಂದು ಇನ್ಸ್ಪೈರ್ ಮಾಡುತ್ತೆ, ಎಲ್ಲರೂ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಿಮ್ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಕೊಡ್ಸೋದು. ಥ್ಯಾಂಕ್ ಯು.

0: ಸೋ ಮಚ್.
1: ಥ್ಯಾಂಕ್ ಯು ನಿಮಗೂ, ಹಾಗೇನೆ ಎಫ್ ಎಂ ರೇನ್ಬೋಗೆ. ಅವರನ್ನ ಸ್ಮರಿಸಿಕೊಂಡು ಅವರ ಜನ್ಮದಿನವನ್ನ ಈ ರೀತಿ ಶ್ರೋತೃಗಳ ಜೊತೆ ಹಂಚಿಕೊಳ್ತಾ ಇದೀರಲ್ಲ, ನನಗೆ ಮತ್ತು ನಮ್ಮ ಮನೆಯವರೆಲ್ಲರಿಗೂ ಬಹಳ ಸಂತೋಷ ಆಯ್ತು. ಹೀಗೆ ಮುಂದುವರಿತಾ ಇರಿ, ಇನ್ನೂ ಹಲವಾರು ಕಾರ್ಯಕ್ರಮಗಳು ಇದೇ ರೀತಿ ವಿಶಿಷ್ಟವಾಗಿ ನೀವು ನಡೆಸಿಕೊಡೋ ಹಾಗಾಗ್ಲಿ. ಆಲ್ ದ ವೆರಿ ಬೆಸ್ಟ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಕೇಳ್ತಾ ಇದ್ರಾ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ್ ಬಿಲ್ಲು. ಕೇಳಿದ್ರಿ ಅಲ್ವಾ, ಅವರ ನಡೆ ನುಡಿ ಸ್ವಭಾವ ಇದೆಲ್ಲದರ ಬಗ್ಗೆ ಒಂದು ಸಣ್ಣ ಜಲಕ್ ಅವರ ಮಗನಿಂದಲೇ ನಮಗೆ ತಿಳಿಯಿತು. ಹಾಗೆ ಅವರ ಹಾಡುಗಳನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತಪ್ಪದೇ ಕೇಳಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:51:02 ಕೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಸಿಆರ್ ಸಿಂಹ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸುಮಾರು 150ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಇಂದಿನ ರಾಮಾಯಣ, ರಾಯರು ಬಂದರು ಮಾವನ ಮನೆಗೆ, ನೀ ಬರೆದ ಕಾದಂಬರಿ, ಅಮೆರಿಕ, ರಾಮಾಪುರದ ರಾವಣ, ಪರಶುರಾಮ್, ಹೀಗೆ ಒಂದಕ್ಕಿಂತ ಒಂದು ಹಿಟ್ಗಳನ್ನು ನೀಡಿದ್ದಾರೆ. ಇವರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಸಾಕಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಅನುಭವವೇ ಜೀವನದ ಅತ್ಯುತ್ತಮ ಶಿಕ್ಷಕ ಅಂತ ಹೇಳಿ ಸ್ನೇಹ ಅವರು ಹೊಸಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಈ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹರಿಹರನ್ ಅವರು ವಿಜ್ಞಾನ ನಗರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿಆರ್ ಸಿಂಹ ಸರ್ಗೆ ಜನ್ಮದಿನದ ಶುಭಾಶಯಗಳು. ಹಾಗೆ ಅವರ ಸುಖ ಸಂಸಾರಕ್ಕೆ 12 ಸೂತ್ರಗಳು, ಈ ಚಿತ್ರದ ಅಭಿನಯ ನಮಗೆ ತುಂಬಾ ಇಷ್ಟ, ತುಂಬಾ ಹಾಸ್ಯಮಯ ಪಾತ್ರವಾಗಿದೆ ಅಂತ ಹೇಳಿ ಸುಧಾರಮ್ಯ ಬುದಿಹಾಳ್ ಅವರು ಬುದಿಹಾಳಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿಆರ್ ಸಿಂಹ ಅವರ ಪೋಷಕ ನಟನೆಗೆ ನಮಗೆ ತುಂಬಾ ಇಷ್ಟ ಅಂತ ಹೇಳಿ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸತೀಶ್ ಎನ್ಎಚ್ ಅವರು ನಮಗೆ ಗಿರೀಶ್ ಕಾರ್ನಾಡ್ ಹಾಗೆ ಸಿಆರ್ ಸಿಂಹ ಅವರ ನಟಿಸಿರುವ ಎಲ್ಲ ಮೂವಿನೂ ತುಂಬ ಇಷ್ಟ, ಅವರ ಪೋಷಕ ಪಾತ್ರ ಎಲ್ಲವೂ ಸೂಪರ್ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿಆರ್ ಸಿಂಹ ಅವರು ಒಬ್ಬ ಸೂಪರ್ ಆ್ಯಕ್ಟರ್, ಅವರ ಜೀವನ ಚಕ್ರದ ಪಾತ್ರ ಆಗಿರ್ಬೋದು, ಕೃಷ್ಣ ನೀ ಕುಣಿದಾಗ, ಪರಶುರಾಮ್, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ, ನಮಗೆ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಂಜುಳಾ ಅವರು ಕೂಡ ನಮಗೆ ಎಲ್ಲ ಪಾತ್ರವೂ ಇಷ್ಟ, ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಡುಗಳು ಇಷ್ಟ ಅಂತ ಹೇಳಿ. ಮತ್ತೊಬ್ಬರು ಶ್ರೀಧರ್ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿನಿಚಿಟಿಯಲ್ಲಿ ಸಿಆರ್ ಸಿಂಹ ಅವರ ಬಗ್ಗೆಗಿನ ಮಾಹಿತಿಗಳು ನಮಗೆ ಇಷ್ಟ ಆದವು. ಅವರು ಆ ಪೋಷಕ ನಟನೆ, ಆ ಹಾಸ್ಯಮಯ ಪಾತ್ರ ಆಗಿರ್ಬೋದು ಅಥವಾ ಸೀರಿಯಸ್ ಪಾತ್ರ, ಯಾವುದೇ ಪಾತ್ರ ಕೊಟ್ಟು ಸರಾಗವಾಗಿ ಲೀಲಾಜಾಲವಾಗಿ ನಟಿಸುವ ಅವರ ಎಲ್ಲ ಪಾತ್ರಗಳು ನಮಗೆ ಇಷ್ಟ ಅಂತ ಹೇಳಿ ಚಿದಾನಂದ್ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳೆಲ್ಲ ಸೊಗಸಾಗಿದೆ, ಅವರ ಪಾತ್ರ ನಟನೆ, ಅವರ ಬಗ್ಗೆ ತಿಳ್ಕೊಂಡಂತಹ ಮಾಹಿತಿಗಳು ಎಲ್ಲವೂ ಖುಷಿ ಕೊಡ್ತು ಅಂತ ಹೇಳಿ ರವಿ, ಸುನಂದ, ಕುಶಾಲ್, ಯೇಶು, ಬೃಂದ ಇವರೆಲ್ಲರೂ, ಬನವತಿ ಇವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರೋಗ್ರಾಮ್ ಕೇಳ್ತಾ ಇದ್ದೀವಿ, ಮಾಹಿತಿಗಳೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಜೇಂದ್ರಗಡದಿಂದ ಶೋಭಾ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಎಲ್ಲ ಹಾಡುಗಳು ಇಷ್ಟ ಆಯಿತು, ಮಾಹಿತಿಗಳು ಕೂಡ ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ದಿತೇಶ್ ಚನ್ನಪಟ್ಟಣ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಲಬುರ್ಗಾಯಿಂದ ಅಕ್ಷತ, ಅವಿನಾಶ್, ಶರಣಬಸಪ್ಪ, ಕಲಾವತಿ, ಅಂಜಲಿ, ಕುಮಾರ್ ಇವರೆಲ್ಲರೂ ನಮಗೆ ಗೀತೆಗಳು ಮನಸ್ಸಿಗೆ ಖುಷಿ ಕೊಟ್ಟಿದೆ, ಹಾಗೆ ಇವರ ಬಗ್ಗೆಗಿನ ಮಾಹಿತಿ ಕೂಡ ನಮಗೆ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿಆರ್ ಸಿಂಹ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು.

ಸಮಯ 10:56 ಸಿನಿ ಚಿಟ್ಟೆಯಲ್ಲಿ ಸಿಆರ್ ಸಿಂಹ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವರೊಬ್ಬರು ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಇವರ ಕಲಾ ಸೇವೆಯನ್ನ ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಇವರನ್ನ ಅರಿಸಿಕೊಂಡು ಬಂದಿದೆ. ಇವರ ಕಲಾ ಸೇವೆಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನೀಡಿ ಗೌರವಿಸಿದೆ. ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಇವರು ತಮ್ಮ ನಟನೆಗೆ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದಾಗಿತ್ತು ಇಂದಿನ ಕಾರ್ಯಕ್ರಮ. ಕಾರ್ಯಕ್ರಮಗಳೆಲ್ಲವೂ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೀನಿ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸುಮಧುರ ಗೀತೆಗಳು, 100% ಮನೋರಂಜನೆ ಎಲ್ಲವೂ ಬೇಕಂದ್ರೆ ಸದಾ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನವೆಲ್ಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್

ಸಮಯ ಆಗಿದೆ 11:02 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಿಮ್ಮ ನೆಚ್ಚಿನ ಬಾಲಿವುಡ್ ಗೀತೆಗಳನ್ನು ಆಲಿಸುವಂತಹ ಆಪ್ ಕಿ ಪಸಂದ್ನ ಸಮಯ ಇದು. ಆಪ್ ಕಿ ಪಸಂದ್ನ ಇಂದಿನ ವಿಶೇಷತೆ ಬಗ್ಗೆ ಹೇಳೋದಾದರೆ, ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ಮತ್ತು ಜನಪ್ರಿಯ ನಟರಲ್ಲಿ ಒಬ್ಬರಾದಂತಹ ಮಿಥುನ್ ಚಕ್ರವರ್ತಿಯವರ ಜನ್ಮದಿನ ಇವತ್ತು. ಹಿಂದಿ ಚಿತ್ರರಂಗದಲ್ಲಿ ಇವರನ್ನ ಪ್ರೀತಿಯಿಂದ ಮಿಥುನ್ ದಾ ಅಂತ ಕರೀತಾರೆ. ಇಂದಿನ ಆಪ್ ಕಿ ಪಸಂದ್ನಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಆಲಿಸಲು ನೀವು ಕೂಡ ಸಂದೇಶ ಕಳಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480901013 8090 10013.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿದೆ 11:13. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಸಂದೇಶವನ್ನ ಕಳಿಸಿರೋರು ಯಾರೆಲ್ಲ ಅಂತ ನೋಡೋದಾದ್ರೆ, ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಇವತ್ತು ಹೇಮಂತ್ ಕುಮಾರ್ ಅವರ ಬರ್ತ್ಡೇ ಕೂಡ ಅಂತ ಹೇಳಿಬಿಟ್ಟು ಅವ್ರದ ಒಂದು ಗೀತನ ರಿಕ್ವೆಸ್ಟ್ನ ಕೇಳಿದ್ದಾರೆ. ಕಸಮ್ ಲೌಟ್ ಆಪ್ಗೆ ಹಮ ಆಪ್ಕೋ ಹಮಾರಿ ಕಸಮ್ ಲೌಟ್ ಆಯಿ ಓ ಬೇಕರಾರ್ ಕರ್ಕೆ ಹಮ್ಕೋ ಯು ನ ಜಾಯಿಯೇ. ಓ ಆ ಗೀತೆನ ಕೇಳಿದ್ದಾರೆ, ತುಂಬ ಸುಂದರವಾದ ಗೀತೆ ಅಂತಲೇ ಹೇಳ್ಬೋದು. ಹಾಗೇನೆ ಯಾರಿದು ದಿವಾಕರ್ ಶೆಣೈ ಮೂಡುಬಿದ್ರೆಯಿಂದ ಕೂಡ ಏ ದಿಲ್ ಕಿ ಸುನೋ ದುನಿಯಾ ವಾಲೋ ಅಂತ ಒಂದು ಗೀತೆ ಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಾರಸ್ಮಣಿ, ಪುಷ್ಪೇಂದ್ರ ಮಣಿವರ್ಮ, ನೋಖಾ ನೋಖೇಲಾಲ್ ಅವರೆಲ್ಲ ಕೂಡ ಸೇರಿ ಒಂದು ನೀಲಾ ಆಕಾಶ್ ಚಿತ್ರದಿಂದ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಲಿಸಿ ಹೇಳ್ತಾ ಇದ್ದಾರೆ, ಪ್ಯಾರ್ ಜುಕ್ತಾ ನಹಿ ತುಮ್ಸೆ ಮಿಲ್ಕರ್ ಈ ಹಾಡು ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಸಾಜನ್ ಚಿತ್ರದ ಬಹುತ್ ಪ್ಯಾರ್ ಕರ್ತೇ ಹೇ ಈ ಹಾಡನ್ನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, 1953 ತೆರೆ ಕಂಡ ಅನಾರ್ಕಲಿ ಚಿತ್ರದ ಲತಾ ಮಂಗೇಶ್ಕರ್ ಧ್ವನಿಯಲ್ಲಿರುವ ಏ ಜಿಂದಗಿ ಉಸಿಕಿ ಹೇ ಗೀತೆ ಕೇಳುವ ಮನಸ್ಸಾಗಿದೆ, ಅದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ.

0: ತರ ಮಾಡಿ ಅಂತ. ಹಾಗೆ ಮುಕುಂದ್ ರೂಪ ಮತ್ತು ರಮೇಶ್ ಮಠ್ ಕೋರಮಂಗಲ ಬೆಂಗಳೂರಿನಿಂದ ಗೋಲ್ಮಾಲ್ ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದು ತಲುಪಿದೆ. ಮತ್ತಷ್ಟು ನಿಮ್ಮ ಸಂದೇಶಗಳನ್ನು ಓದ್ತೀನಿ. ಈಗ ಒಂದು ಗೀತೆ ಪ್ರಸಾರ ಆಗುತ್ತೆ, ಒಂದು ಜಾಹೀರಾತಿನ ನಂತರ.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 11:31:48. ಆಪ್ಕಿ ಪಸಂದ್ನಲ್ಲಿ ಮಿಥುನ್ ಚಕ್ರವರ್ತಿಯವರು ಹಾಗೆ ಹೇಮಂತ್ ಕುಮಾರ್ ಅವರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಜೊತೆಗೆ ಇನ್ನೂ ಹಲವಾರು ಗೀತೆಗಳ ರಿಕ್ವೆಸ್ಟ್ ಕೂಡ ಬಂದಿದೆ. ಆ ಗೀತೆಗಳನ್ನು ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇನ್ನೂ ಹಲವಾರು ರಿಕ್ವೆಸ್ಟ್ಗಳು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಮೇರಿ ಜೋನ್ಸ್ ಕೊಡ್ತಿಗೆಟ್ಟಿಯಿಂದ ಓ ಮರಿಯಾ ಫ್ರಾಮ್ ಮೂವಿ ಸಾಗರಿಂದ ನನಗೆ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಶೇಖರ್ ಕಾನಹಳ್ಳಿ, ಮಿಥುನ್ ಚಕ್ರವರ್ತಿ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿ, ಜಾಲ್ ಚಿತ್ರದ ಮೇ ಹೂ ದುಲ್ಹನ್ ಏಕ್ ರಾತ್ ಕಿ ಅನ್ನೋ ಗೀತೆ ಬೇಕು ನಮಗೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ನಿರ್ಮಲಾ ಅವರು, ಹಾಯ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಗೋರ್ಗುಂಟೆ ಪಾಳ್ಯದಿಂದ. ಚೆನ್ನಾಗಿದ್ದೀನಿ, ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ರಿಕ್ವೆಸ್ಟ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿಸ್ಕೊತಾ ಇದ್ದೀರಾ ಅಂತ ಕೂಡ ಭಾವಿಸಿದ್ದೀನಿ. ಹಾಗೇನೆ ಇಲ್ಲೊಬ್ಬರು ಸಂದೇಶ ಕಳಿಸಿದ್ದಾರೆ, ನಮಸ್ತೆ ಮ್ಯಾಮ್, ಮಧುಸೂದನ್ ಬೆಂಗಳೂರಿನಿಂದ ಕಳಿಸಿದ್ದು, ಕುಳಿತಲ್ಲೇ ಕುಣಿಯುವ ಹಾಗೆ ಮಾಡ್ತು ಅಂತ ಸಂದೇಶ ಕಳಿಸಿದ್ದಾರೆ. ಯಾಕೆ ಅಂತ ಗೊತ್ತಾಗಲಿಲ್ಲ. ಮಿಥುಂದ ಅವರ ಐ ಆಮ್ ಅ ಡಿಸ್ಕೋ ಡ್ಯಾನ್ಸರ್ ಅನ್ನೋ ಹಾಡು ಕೇಳಿ ಬಹುಶಃ ನಿಮಗೂ ಕುಣಿಯೋ ಹಾಗೆ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಸಂದೇಶ ಕಳಿಸಿದ್ದಾರೆ, ಹ್ಯಾಪಿ ಬರ್ತ್ಡೇ ಮಿಥುಂದ ಅಂತ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಹಾಗೆಯೇ ಒಂದು ಗೀತೆ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ, ಪ್ಯಾರ್ ಜುಗ್ತಾ ನಹಿ ಅನ್ನೋ ಚಿತ್ರದ ಗೀತೆ ಬೇಕು ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದು ರಿಕ್ವೆಸ್ಟ್ ಬಂದಿದೆ, ಜೆಂಟಲ್ಮನ್ ಚಿತ್ರದ ರೂಪ್ ಸುಹಾನಾ ಲಗ್ತಾ ಹೇ ಅನ್ನೋ ಸಾಂಗ್ ಬೇಕು ನಮಗೆ ಅಂತ ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸಿದರೆ, ಸದಾಶಿವ್ ಹುಲ್ಗುರ್ ಅವರು ಕೂಡ ನಾ ತುಮ್ ಹಮೇ ಜಾನು ಲಗ್ ಜಾಗಲೇ ಅನ್ನೋ ಚಿತ್ರದಿಂದ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನವೋದಯ ನಾಗರಾಜ್ ಅವರು ಕೂಡ ನಮಗೊಂದು ಹಾಡು ಪ್ಲೀಸ್ ಅಂತಿದ್ದಾರೆ, ಆದರೆ ಯಾವ ಹಾಡು ಅಂತ ಕಳಿಸಿಲ್ಲ. ಹಾಗೆ ಜುಲ್ಮು ಚಿತ್ರದ ಜಬ್ ಕೊಯಿ ಬಾದ್ ಬಿಗಡ್ ಜಾ ಏ ಹಾಡು ಹಾಕಿ ಅಂತ ಹೇಳ್ತಿದ್ದಾರೆ. ಈ ಹಾಡು ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ, ಕಾರ್ಯಕ್ರಮ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಉಷಾ ನಾಗರಭಾವಿಯಿಂದ ಇವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೇನೆ ಬೀಸ್ ಸಾಲ್ ಬಾದ್ ಚಿತ್ರದ ಒಂದು ಗೀತೆಗೋಸ್ಕರ ಸುಭಾನ್ ಕೋರಿ ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಇದೇ ಚಿತ್ರದ ಗೀತೆಗೋಸ್ಕರ ಇನ್ನೊಂದು ರಿಕ್ವೆಸ್ಟ್ ಬಂದಿದೆ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ಮತ್ತೆ ಯಾರಪ್ಪ ಇದು ಸಂದೇಶ ಕಳಿಸಿದ್ದು ಅಂತ ನೋಡೋದಾದರೆ, ಸರಸ್ವತಿಯವರು BTM ಲೇಔಟಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ, ಆರಾಧನಾ ಫಿಲ್ಮ್ ಹಾಡು ಪ್ಲೇ ಮಾಡಿ ಯಾವುದಾದ್ರೂ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಗೀತೆಗಳನ್ನು ಆದಷ್ಟು ಪ್ರಸಾರ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಒಂದು ಗಂಟೆಯ ಅವಧಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಗೀತೆಗಳನ್ನು ನಾವು ನಿಮಗೆ ಕೇಳಿಸೋಕೆ ಪ್ರಯತ್ನ ಪಡ್ತೀವಿ. ಈಗ ನಿಮ್ಮ ನೆಚ್ಚಿನ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಇದೆ.

ಸಮಯ ಆಗಿದೆ 11:48. ಕೇಳ್ತಾ ಇದ್ದೀರಿ ಆಪ್ಕೆ ಪಸಂದ್ನಲ್ಲಿ ಬಾಲಿವುಡ್ನ ಸುಮಧುರ ಗೀತೆಗಳನ್ನ. ಹಾಗೆ ಇದು ನಿಮ್ಮದೇ ರಿಕ್ವೆಸ್ಟ್ ಶೋ, ನೀವು ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಎಷ್ಟೊಂದು ರಿಕ್ವೆಸ್ಟ್ಗಳು ಬಂದಿದೆ ಅಂದರೆ ಬಹುಶಃ ಸಂಜೆವರೆಗೂ ಕೂಡ ಪ್ರಸಾರ ಮಾಡಿದ್ರು ಮುಗಿಯದೇ ಇರುವಷ್ಟು ರಿಕ್ವೆಸ್ಟ್ಗಳು ಬಂದು ತಲುಪಿದೆ. ಆದರೂ ಕೂಡ 1 ಗಂಟೆಯ ಪರಿಧಿಯಲ್ಲಿ ನಾವು ಎಷ್ಟು ಪ್ರಸಾರ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆ ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ 2-3 ಅವ್ರು ರಿಕ್ವೆಸ್ಟ್ ಪ್ರಸಾರ ಆದರೂ ಕೂಡ ಮತ್ತೆ ರಿಕ್ವೆಸ್ಟ್ ಕೇಳ್ತಾ ಇರ್ತೀರಾ. ಬಟ್ ಬೇರೆಯವ್ರಿಗೂ ಅವಕಾಶ ಕೊಡಬೇಕಲ್ವಾ, ಬೇರೆಯವ್ರ ಗೀತೆಗೂ ನಾವು ಒಂದು ಅವಕಾಶನ ಮಾಡಿಕೊಡೋಣ ಅಂತ ಹೇಳ್ತಾ ಮುಂದೆ ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ ಕೆ ಮಹಾದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ ಕೂಡ ಆನಂದ್ ಆಂಧಿ ಚಿತ್ರದ ಒಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೈಸ್ ಸಾಂಗ್ಸ್ ಅಂತ ಪರ್ವೀಸ್ ಜೆಸಿ ರೋಡಿಂದ ಸಂದೇಶವನ್ನು ಕಳಿಸಿದರೆ ಸುಧಾ ಮೂರ್ತಿ ಕಲ್ಲಹಳ್ಳಿ ಬೆಂಗಳೂರಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಕರ್ಮ್ ಚಿತ್ರದ ಒಂದು ಗೀತೆ ಬೇಕು ನಮಗೆ ಅಂತ. ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ರಾಜ ಹಿಂದೂಸ್ತಾನಿಯಿಂದ ಒಂದು ಗೀತೆ ಬೇಕು ಅಂತ ಹೇಳ್ತಿದ್ದಾರೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೇನೆ ರಘುನಾರಾಯಣ ಅವರು ಕೂಡ ಜವಾನಿ ದಿವಾನಿಯಿಂದ ಒಂದು ಹಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವೊಬ್ರು ನನ್ನ ಹಾಡಾಕಿ ಅಂತ ಮೆಸೇಜ್ ಆಗ್ತಾ ಇದ್ದಾರೆ. ಹಾಗೇನೆ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ ಬಿಂದು ಪ್ರಕಾಶ್. ಹಾಗೆ ಟ್ಯಾಕ್ಸಿ ಡ್ರೈವರ್ದು ನಾ ಜಿಂದಗಿ ಖುಷಿ ಈ ಹಾಡ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಪ್ಯಾರ್ ಜುಕ್ತಾ ನಹಿ ಚಿತ್ರದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ ನುಂಕಪ್ಪ ಕಾಂಬಳೆ ಮೊಣಕಾಲ್ ಮೂರಿನಿಂದ. ಹಾಗೆ ದೇವಾನಂದ್ ಇಟಗಿ ಶಿವಮೊಗ್ಗದಿಂದ ಅನಾಮಿಕ ಚಿತ್ರದ ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಲವ್ಲಿ ಆಗಿದೆ, ಥ್ಯಾಂಕ್ಸ್ ಟು ಆಕಾಶವಾಣಿ ಅಂತ ಶ್ರೀನಾಥ್ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಮತ್ತಷ್ಟು ಸಂದೇಶಗಳನ್ನು ಓದುವಂತಹ ಸಮಯ ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮಮತಾಜ್, ರಿಯಾಜ್, ರುಬೀನಾ, ಶಬ್ಬೀರ್, ಸೂಫಿಯಾ, ಜುನೈದ್, ಅಂಜುಮ್ ಹಾಗೆ ಕುಟುಂಬದವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕೇಳಿದ್ದಾರೆ. ಹಾಗೆಯೇ ರಾಜೇಶ್ ಖನ್ನಾ ಅವರ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ ಶ್ರೀನಿವಾಸ್ ಬೆಂಗಳೂರಿನಿಂದ. ಹಾಗೆ ಮಂಗಳ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ಬೇತಾಬ್ ಚಿತ್ರದ ಜಬ್ ಹಮ್ ಜಮಾ ಹೋಗೆ ಸಾಂಗ್ ಬೇಕು ಅಂತ. ಹಾಗೆ ಶಾಂತಿನಿ ಹಾಸನದಿಂದ ಕ್ಯಾ ಹುವಾ ತೇರಾ ವಾದಾ ಅನ್ನೋ ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರುಮಡಿ ಹಾಗೂ ಮಧುಮತಿಯವರು ಕೂಡ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಆಯ್ಕೆಯಾದ ಹಾಡುಗಳು ತುಂಬ ಇಷ್ಟ ಆದವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಮ್ಯಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಸಮಯ ಆಗಿದೆ 11:56. ಆಪ್ಕಿ ಪಸಂದ್ನಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಇಂದು ಮಿಥುನ್ ಚಕ್ರವರ್ತಿ ಅವರ ಬರ್ತ್ಡೇ ಹಾಗೂ ಹೇಮಂತ್ ಕುಮಾರ್ ಅವರ ಜನ್ಮದಿನ ಕೂಡ ಆಗಿತ್ತು. ಅವರ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೂಡ ಕೇಳಿದ್ದು ಆಗಿದೆ. ಈಗ ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರವನ್ನು ಕೂಡ ಕೇಳಲಿದ್ದೀರಿ. ಆಪ್ಕಿ ಪಸಂದ್ನಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ

0: ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗೋಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗೋಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನಬಿಲ್ಲಿಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ
6: ಆಕಾಶವಾಣಿ.
7: ಹಲೋ, ಹಾಯ್, ಟ್ಯೂನ್ ಮಾಡಿದೀರಾ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನವಿಲ್ಗರಿ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಪ್ಲೇ ಆಗ್ತಾ ಇದೆ. 12:07. ನಾನು ದೀಪಾ, ನಿಮ್ಮ ಜೊತೆಗೆ ನಮಸ್ಕಾರ ಎಲ್ಲರಿಗೂ. ಹೌದು, ಇವತ್ತು ಏನಪ್ಪ ವಿಷಯ ತೊಗೊಂಡು ಬಂದಿದ್ದಾರೆ ಅಂತ ಯೋಚನೆ ಮಾಡಿದ್ದಾರೆ. ಮಂಗಳವಾರದ ಶುಭ ದಿನ, ಒಂದು ನಿಜವಾಗ್ಲೂ ನೀವೆಲ್ಲರೂ ಸಂತೋಷ ಪಡೋವಂಥದ್ದು, ನಿಮ್ಮ ಮನಸ್ಸಿಗೆ ಎಲ್ರಿಗೂ ಹಿತ ಅನಿಸುವಂಥ ಒಂದು ವಿಷಯ ತೊಗೊಂಡು ಬಂದಿದ್ದೀರಿ. ಅದಕ್ಕೆ ಮುಂಚೆ ಒಂದು ಇನ್ಸಿಡೆಂಟನ್ನು ಶೇರ್ ಮಾಡಬೇಕು. ಸಾಮಾನ್ಯವಾಗಿ ನನಗೆ ಇದೊಂಥರ ಖುಷಿ, ಆಲ್ ಇಂಡಿಯಾ ರೇಡಿಯೋಗೆ ಬರಬೇಕಾದ್ರೆ, ಆ ದಾರಿಯಲ್ಲಿ ಬರಬೇಕಾದ್ರೆ ವಿಧಾನಸೌಧ, ಹೈಕೋರ್ಟು, ಮಾರ್ಕೆಟ್ಟು, ಟೌನ್ ಹಾಲು, ಆಮೇಲೆ ಸ್ವಲ್ಪ ಸುತ್ತಮುತ್ತ ಇರೋ ಮೀಡಿಯಾ ಚಾನೆಲ್ಗಳು, ಹೀಗೆ ಹಲವಾರು ನಮ್ಮ ಒಂದು ಸರ್ಕಾರದ ನಿಯಮದಲ್ಲಿ ಸುತ್ತಾಡ್ತಿರೋ ಎಷ್ಟೊಂದು ಬಿಲ್ಡಿಂಗ್ಗಳನ್ನು ನೋಡಿದಾಗ ಒಂಥರ ಸಂತೋಷ, ಒಂಥರ ಹಾಗೆಯೇ ಒಂಥರ ಸುಖದ ಭಾವ ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಯಾಕೆ ಈ ವಿಷಯ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಮಾತಾಡ್ತಿರೋ ವಿಷಯ ಬಂದು ಗ್ರ್ಯಾಟಿಟ್ಯೂಡ್. ಅಂದರೆ ನಾವು ಯಾವ ವಿಷಯದ ಬಗ್ಗೆ ತುಂಬ ಒಂದು ಧನ್ಯತಾ ಭಾವವನ್ನು ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ ಅಂತ, ಅದು ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮದು ಯಾವುದೋ ಒಂದು ಕೆಲಸ ಇರ್ಬೋದು, ಅಥವಾ ನಮ್ಮ ದೇಶದ ಬಗ್ಗೆ ಇರ್ಬೋದು, ಅಥವಾ ನಾವು ಮಾಡೋ ಯಾವುದೋ ಒಂದು ಚಟುವಟಿಕೆ ಇರ್ಬೋದು, ಯಾವ ವಿಷಯದ ಬಗ್ಗೆ ಧನ್ಯತಾ ಭಾವವನ್ನು ನೀವು ಇಟ್ಕೊಂಡಿದ್ದೀರಾ ಅಂತ. ನಮ್ಮ ಮೆಸೇಜ್ ಸಂಖ್ಯೆ 9480909013. ಹಾಗೆ ಅಂಥದ್ದೊಂದು ಗ್ರ್ಯಾಟಿಟ್ಯೂಡನ್ನ ಇಟ್ಕೊಂಡ್ರೆ ಮೈಂಡ್ ಏನೆಲ್ಲ ಮಾಡುತ್ತೆ, ಅದರಿಂದ ಏನೆಲ್ಲ ಲಾಭಗಳಿದೆ, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಟ್ಯೂನಪ್ಪಾಗಿದೆ ಕಿರಿಕ್ ಪಾರ್ಟಿಯಿಂದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ ಕೇಳ್ತಾ ಇದ್ದೀವಿ. ಕನ್ನಡ ಕಾಮನಬಿಲ್ಲು, ನಾನು ದೀಪಾ ನಿಮ್ಮ ಜೊತೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
2: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
2: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
1: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದೀನಿ.
4: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9162-53458.
5: ವೆಲ್ಕಮ್ ಬ್ಯಾಕ್. ಹೇಳ್ತಾ ಇರ ಕನ್ನಡ ಕಾಮನವೆಲ್ನಲ್ಲಿ ನಾನು ದೀಪಾ ನವಿಲ್ಗರಿ. ಕಾರ್ಯಕ್ರಮ ಸಮಯ ಸರಿಯಾಗಿ 12:14 ಇದೆ. ಹೌದು, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಗ್ರಾಟಿಟ್ಯೂಡ್ ಬಗ್ಗೆ. ಯಾಕೆ ಈ ವಿಷಯ ತಗೊಂಡೆ ಅಂತ ಹೇಳಬೇಕು ಅನಿಸ್ತದೆ, ನನಗೆ ಬಹಳ ಒಂಥರ ಖುಷಿ ಆಯಿತು ಇಂಥದ್ದೊಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆ ಒಳ್ಳೆ ಸ್ನೇಹಿತರು ಸಿಕ್ಕಾಗ, ಹಾಗೆ ಒಂದು ಒಳ್ಳೆ ಸಂಘ ಸಿಕ್ಕಾಗ, ಸಂಬಂಧಗಳನ್ನು ಬೆಳೆಸ್ಕೊಂಡಾಗ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅಂಥ ಒಂದು ಇನ್ಸಿಡೆಂಟ್ ನನ್ನ ಲೈಫಲ್ಲೂ ನಡೆದಿದೆ ಅಂತ ಹೇಳ್ಬೋದು. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಯಾವ ವಿಷಯಕ್ಕೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತೀರಾ, ಅಥವಾ ಒಂದು ಉಪಕಾರದ ಮನೋಭಾವನೆಯನ್ನು, ಅಥವಾ ಥ್ಯಾಂಕ್ ಯು ಸೋ ಮಚ್ ಇಂಥದ್ದೊಂದು ಅದ್ರ ಇದೆಯಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿ ಸಂತೋಷ ಪಡ್ತೀರಾ ಅಂತ ಕೇಳಿದೆ. ನಮ್ಮ ಮೆಸೇಜ್ ಸಂಖ್ಯೆ 9409901013. ನವಿಲ್ಗರಿ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟ ಆಗುವಂಥ ವಿಷಯಗಳ ಬಗ್ಗೆನೇ, ಇಷ್ಟ ಆಗುವಂಥ ಹಾಡುಗಳ ಬಗ್ಗೆನೇ ನಾವು ಮಾತಾಡೋದು ನಿಮಗೆ ಗೊತ್ತು ಅಲ್ವಾ. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಗ್ರ್ಯಾಟಿಟ್ಯೂಡನ್ನು ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಒಂಥರ ಸಂತೋಷದ ಭಾವನೆ ಉಂಟಾಗತ್ತೆ ಅಂದ್ಬಿಟ್ಟು ಅಂತ. ಅದು ಏನೆಲ್ಲ ಒಂದು ಕೃತಜ್ಞತೆಯನ್ನು ಹೊಂದೋದ್ರಿಂದ ಮನಸ್ಸಿಗೆ ಅಷ್ಟೇ ಅಲ್ಲ, ಬ್ರೈನ್ಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಕೃತಜ್ಞತೆ ಭಾವನೆಯನ್ನು ಹೊಂದಿದ್ರೆ ನೆಮ್ಮದಿ ಹೆಚ್ಚಾಗುತ್ತೆ. ಇದು ಮೆದುಳಿನಲ್ಲಿ ಡೊಪಮೀನ್ ಮತ್ತು ಸೆರೆಟೋನಿನ್ ಅನ್ನು ಜಾಸ್ತಿ ಮಾಡುತ್ತೆ. ದೀಸ್ ಆರ್ ವೆರಿ ಅನ್ನೋದು ಹ್ಯಾಪಿ ಹಾರ್ಮೋನ್ಸ್ ಅಂತ ಕರೀತಾರೆ ಇವುಗಳನ್ನ. ಸಂತೋಷ ಜಾಸ್ತಿ ಆಗೋ ಥರ

ಯೋಚನೆಗಳು ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು ನಾವು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಒಂದು ಒಳ್ಳೆ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸ್ವಲ್ಪ ಹೊತ್ತಲ್ಲೇ ಗ್ರ್ಯಾಟಿಟ್ಯೂಡ್ ಬಗ್ಗೆ. ಅದಕ್ಕೂ ಮುಂಚೆ ನಿಮಗೋಸ್ಕರ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ನವಿಲ್ಗರಿ ಕಾರ್ಯಕ್ರಮ ಆಕಾಶವಾಣಿ.

ಈ ಕ್ಷಣ ನಾವೆಲ್ಲರೂ ಯಾರು ಥ್ಯಾಂಕ್ಸ್ ಹೇಳ್ತೀವಿ ಇಲ್ಲಿ ಆಲ್ ಇಂಡಿಯಾ ರೇಡಿಯೋಗೆ. ಎಷ್ಟು ಸೊಗಸಾದ ಹಾಡನ್ನು ಪ್ಲೇ ಆಗಿದ್ದು 12:24 ನವಿಲ್ಗರಿ ಕಾರ್ಯಕ್ರಮ ದೀಪ ನಿಮ್ಮ ಜೊತೆಗೆ ಆಕಾಶವಾಣಿಯನ್ನು ಕೇಳ್ತಾ ಇರೋ. ಹೌದು, ನಾವೆಲ್ಲರೂ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು, ಇನ್ಕ್ಲೂಡಿಂಗ್ ಮೀ. ಯಾಕೆ ಹೇಳಿ, ನಮಗೆ ಇಲ್ಲಿ ಕೂತು ಮಾತಾಡೋಕ್ಕೊಂದು ಅವಕಾಶ, ನಿಮಗೆ ಇಷ್ಟವಾದ ಹಾಡುಗಳನ್ನ ಕೇಳೋಕ್ಕೊಂದು ಅವಕಾಶ, ಇದನ್ನೆಲ್ಲ ಮಾಡಿಕೊಟ್ಟಿದ್ದು ನಮ್ಮ ಆಲ್ ಇಂಡಿಯಾ ರೇಡಿಯೋ ನಮಗೆ. ಇನ್ನು ಕನ್ನಡ ಚಿತ್ರರಂಗದ ವಿಷಯಕ್ಕೆ ಬಂದರೆ ನಾವೆಲ್ಲರೂ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಯಾರಿಗೇಳಿ, ಮುತ್ತುರಾಜ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಟನನ್ನು ನಮಗೆ ನೀಡಿದಂಥ ಕನ್ನಡ ಇಂಡಸ್ಟ್ರಿಗೆ ನಾವು ನಿಜವಾಗ್ಲೂ ಧನ್ಯತಾ ಭಾವದ ಭಾವನೆಯನ್ನು ಬೆಳೆಸ್ಕೊಳ್ತೀವಿ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ನಲ್ಲಿ. ಸುಮಾರು 40 ವರ್ಷಗಳ ಹಿಂದೆ ನಾನು ಮೊದಲ ಬಾರಿಗೆ ಇಂಜಿನಿಯರಿಂಗ್ ಮಾಡಲು ಬೆಂಗಳೂರಿಗೆ ಬಂದಾಗ ಸಹಾಯ ಮಾಡಿದ ವೆಂಕಟೇಶ್ ಅವರ ಬಗ್ಗೆ ಕೃತಜ್ಞತೆ ಹೊಂದಿದ್ದೇನೆ. ಈ ಥರ ಬೆಂಗಳೂರಿಗೆ ಮೊದಲ ಬಾರಿಗೆ ವಿದ್ಯಾಭ್ಯಾಸಕ್ಕೆ ಬಂದ ಹಲವಾರು ವಿದ್ಯಾರ್ಥಿಗಳಿಗೆ ನಾನು ಕೂಡ ಸಹಾಯ ಮಾಡುವ ಪರಂಪರೆ ಬೆಳೆಸ್ಕೊಂಡಿದ್ದೀನಿ. ಕೃತಜ್ಞತೆಯ ಪದ ವಿಸ್ತಾರ ಜೀವನದಲ್ಲಿ ತುಂಬ ದೊಡ್ಡದ್ದು ಅಂದ್ಬಿಟ್ಟು ನಾಗರಾಜ್ ಅವರು ಧನ್ಯವಾದಗಳು ಅಂತ ಮೆಸೇಜ್ ಹಾಕಿದ್ದಾರೆ. ಹೌದು, ನಾವು ಯಾರಿಗಾದರೂ ಸಹಾಯ ಪಡ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಎಷ್ಟು ಧನ್ಯವಾದಗಳನ್ನು ತಿಳಿಸ್ತೀವಿ. ಆಮೇಲೆ ಏನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ ಫಸ್ಟ್ ಭಗವಂತ ದಯವಿಟ್ಟು ಈ ಕೆಲಸ ಮಾಡಿಕೊಟ್ಬಿಡಪ್ಪ ಅಂದ್ಬಿಟ್ಟು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತೀವಿ ಅಂತ ಹೇಳ್ತೀವಲ್ಲ. ಹೌದು, ಅಂಥದ್ದೇ ಗ್ರ್ಯಾಟಿಟ್ಯೂಡ್ ಯಾರ ಬಗ್ಗೆ, ಯಾವ ಕಾರಣಕ್ಕೆ ಅಥವಾ ಯಾವ ವಿಷಯಕ್ಕೆ ನೀವು ಬೆಳೆಸ್ಕೊಂಡಿದ್ದೀರಾ ಹೇಳಿ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಇಂಥದ್ದೊಂದು ಭಾವನೆ ಜಾಸ್ತಿ ಬೆಳೆಸ್ಬೇಕು ನಾವು, ಯಾಕಂದರೆ ನಮ್ಮ ಮುಂದಿನ ಜನರೇಷನ್ಗೆ ನಾವು ಕೊಡೋಕ್ಕಾಗುವಂಥ ಆಸ್ತಿ ಇದೊಂದೇ. ಬಹುಶಃ ಈ ರೀಲ್ಸ್ ಜಗತ್ತಿನಲ್ಲಿ, ಮೊಬೈಲ್ನ ಜಗತ್ತಿನಲ್ಲಿ ಕಳೆದು ಹೋಗ್ಬಿಟ್ಟು ನನಗೇನೂ ಸಿಗ್ತಾ ಇಲ್ಲ, ನನಗೇನೂ ಸಾಧಿಸೋಕ್ಕಾಗ್ತಿಲ್ಲ ಅಂತ ತುಂಬ ನೆಗೆಟಿವ್ ಥಾಟ್ಸನ್ನು ಬೆಳೆಸ್ಕೊಂಡಿರೋ ಮಕ್ಕಳಲ್ಲಿ ಇಷ್ಟಾದರೂ ಇದೆಯಲ್ಲ ಅನ್ನೋ ಭಾವನೆಯನ್ನು ಹೇಗೆ ತುಂಬಿಸೋದು ಅಂತ ಯೋಚನೆ ಮಾಡ್ತಿದ್ರೆ, ಸಾಮಾನ್ಯವಾಗಿ ನೋಡಿ ನಮ್ಮ ದೇಶದ ಬಗ್ಗೆ ನಾವು ಕೃತಜ್ಞತೆಯನ್ನು ಹೊಂದಿರಬೇಕು. ಯಾಕಂದರೆ ಹೊರ ಜಗತ್ತಿನಲ್ಲಿ ಸಾವಿರಾರು ವಿಷಯಗಳು ನಡೀತಾ ಇದೆ, ಎಲ್ಲೋ ಯುದ್ಧ ನಡೀತಾ ಇದೆ, ಇನ್ನೆಲ್ಲೋ ಫೈನಾನ್ಷಿಯಲ್ ಲಾಸ್ ನಡೀತಾ ಇದೆ, ಇನ್ನೆಲ್ಲೋ ಎಷ್ಟೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು

ನಡೀತಾ ಇದ್ದಾವೆ, ಸರ್ಕಾರಗಳು ಕೆಲಸ ಮಾಡ್ತಿಲ್ಲ. ಆದರೆ ನಮ್ಮ ದೇಶದ ವಿಚಾರಕ್ಕೆ ಬಂದರೆ ಈ ವಿಚಾರದಲ್ಲಿ ನಾವು ತುಂಬ ಅದೃಷ್ಟವಂತರು. ನಾಳೆ ಬೆಳಿಗ್ಗೆ ಎದ್ದರೆ ನಮಗೆ ಜೀವ ಭಯ ಕಾಡೋದಿಲ್ಲ. ಅಯ್ಯೋ ಏನಾಗೋಗುತ್ತಪ್ಪ, ಏನು ಎಲ್ಲಿ ಎಲ್ಲಿ ಬಾಂಬ್ ಬೀಳುತ್ತೋ, ಎಲ್ಲಿ ಏನಾಗುತ್ತೋ ಅಂದ್ಬಿಟ್ಟು ಅಂತ. ಅಷ್ಟರ ಮಟ್ಟಕ್ಕೆ ನಮ್ಮ ಯೋಧರು, ನಮ್ಮ ಪೊಲೀಸರು, ನಮ್ಮ ಸರ್ಕಾರ ನಮ್ಮನ್ನು ಕಾಪಾಡ್ತಿದೆ. ಇಂಥದ್ದೊಂದು ಮನೋಭಾವ ನಮ್ಮಲ್ಲಿ ಇರಬೇಕು. ಅಂದರೆ ನಾಳೆ ಬೆಳಿಗ್ಗೆ ಎದ್ದು ನನ್ನ ಜೀವನಕ್ಕೆ ಏನೋ ಆಗೋಗುತ್ತೆ ಅನ್ನೋ ಭಯ ನಮ್ಮ ಸರ್ಕಾರದಿಂದ ಆಗಿರ್ಬೋದು ಅಥವಾ ನಮ್ಮ ಯೋಧರಾಗಿರ್ಬೋದು, ನಮ್ಮ ಪೊಲೀಸರಾಗಿರೋ ನಮಗೆ ಮಾಡ್ತಾ ಇಲ್ಲ. ಅಂದರೆ ಅವರ ಕೆಲಸವನ್ನು ಅವರು ಕರೆಕ್ಟಾಗಿ ಮಾಡ್ತಿದ್ದಾರೆ. ಈ ವಿಷಯದ ವಿಚಾರವಾಗಿ ಜಿಯೋ ಪಾಲಿಟಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಇಂಥ ವಿಷಯಗಳ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಬರಬೇಕು ಮಕ್ಕಳಿಗೆ. ಇಂಥದ್ದೊಂದು ಇತಿಹಾಸ ಇರೋ ದೇಶದಲ್ಲಿ ನಾವು ಹುಟ್ಟಿದ್ದೀವಿ, ಇಷ್ಟೆಲ್ಲ ಬಲ ಇರೋ ದೇಶದಲ್ಲಿ ನಾವು ಹುಟ್ಟಿದ್ದೀವಿ, ಇಂಥ ಜಾಗದಲ್ಲಿ ನಾವು ನೆಲೆಸಿದ್ದೀವಿ, ಇಂಥದ್ದೆಲ್ಲ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು ನಿಮಗೇನು ಸಿಕ್ತಿಲ್ಲ ಅಂದ್ಬಿಟ್ಟು ಅಂತ ಹೇಳೋಕೆ ಶುರು ಮಾಡಿದಾಗ ಮಕ್ಕಳಿಗೆ ಯೋಚನಾ ಶಕ್ತಿಯಲ್ಲಿ ಓ ಹೌದಾ ಹಿಂಗೆಲ್ಲ ಇದೆಯಾ ಅನ್ನೋ ಒಂದು ಡೋರ್ ಓಪನ್ ಆಗುತ್ತೆ. ಅವಾಗ ಅವರು ಯೋಚನೆ ಮಾಡೋ ರೀತಿ ಬದಲಾಗತ್ತೆ. ಒಂದು ಗೋಲ್ ಫೋಕಸ್ಡ್ ಇರುವಂತಹ ಒಂದು ಭಾವನೆಗಳನ್ನು ಬೆಳೆಸ್ತಾ ಹೋದಾಗ ಅವರ ಜೀವನ ಬದಲಾಗತ್ತೆ. ಏನಂತೀರಾ, ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ತಿಳಿಸಿ ನಮಗೆ. 9480910013 ನಮ್ಮ ಸಂಖ್ಯೆ ನಿಮಗೋಸ್ಕರ ಟಿವನಪ್ಪಾಗಿದೆ. ಇನ್ನೊಂದು ಹಾಡು ಕೇಳ್ತಾ ಇರಾ, ಕನ್ನಡ ಕಾಮನ ಬೆಲ್ಲು.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್

0: ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳ್ತಾ ಇದ್ದೀರಾ ಕನ್ನಡ ಕಾಮನಿಲ್ ಸಮಯ ಆಗಿದೆ. ಕನ್ನಡ ಕರೆಕ್ಟಾಗಿ 12:33. ಹೌದು, ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಗೊತ್ತಾ. ವೇದಗಳಿಗೆ ನಾವು ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ನಮ್ಮ ಪ್ರೇಯರ್ಸ್ ಅಂತ ಹೇಳ್ತೀವಲ್ಲ, ಅದು ಸಹ ಒಂದು ಗ್ರ್ಯಾಟಿಟ್ಯೂಡ್ ಮನೋಭಾವನೆಯನ್ನು ಉಳಿಸ್ಕೊಳ್ಳೋ ಅಂಥದ್ದು ಅಂತ ಹೇಳ್ಬೋದು. ಪೃಥ್ವಿ ಅಂತ ಹೇಳ್ತೀವಲ್ಲ ಅದಕ್ಕೂ ಅಂದ್ಬಿಟ್ಟು ಅಂತ. ಹೌದು, ನಾವು ಭಗವಂತನಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆ, ಯಾಕೆ ಹೇಳಿ. ಇಂಥದ್ದೊಂದು ಜೀವನವನ್ನು ನಮಗೆ ಕೊಟ್ಟಿದ್ದಾರನಲ್ಲ ಅದಕ್ಕೆ, ಹೌದು, ಒಂದು ಅವಕಾಶ ಕೊಟ್ಟಿದ್ದಾನಲ್ಲ ಬದುಕೋದಕ್ಕೆ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆ ಅಲ್ವಾ. ಹೌದು, ಹೀಗನ್ಬಿಟ್ಟು ಶ್ರೀನಿವಾಸ್ ಅವರು ಬೆಂಗಳೂರಿಂದ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಋಣಕ್ಕೆ ಸಂಬಂಧಿಸಿದಂಥ ಹಾಡುಗಳನ್ನು ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಪ್ಲೇ ಮಾಡೋಣ, ಅದರಲ್ಲೇನಿದೆ. ಹಾಗೆಯೇ ನವಿಲ್ಗರೆ ಮೆಸೇಜ್ ಕಳಿಸಿದ್ರೆ ನಂಬರ್ ಎಂಡಿಂಗ್ ವಿತ್ 2298 ಗ್ರ್ಯಾಟಿಟ್ಯೂಡ್ ಬೆಳಿಗ್ಗೆ ಎದ್ದ ತಕ್ಷಣ ನಮಗಿರಬೇಕು, ಹಾಗೆಯೇ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಇರಬೇಕು, ನಮಗೊಂದು ನೆಲೆ ಇದೆಯಲ್ಲ ಅಂತ ಸಂತೋಷ ಪಡಬೇಕು, ನಮ್ಮ ದೇಹದ ಬಗ್ಗೆ, ನಮ್ಮಲ್ಲಿರುವಂಥ ಆರ್ಗನ್ಸ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇರಬೇಕು, ನಮ್ಮ ತಾಯಿ ಬಗ್ಗೆ, ನಮ್ಮ ಮಾತೆ ಕಾವೇರಿ ಬಗ್ಗೆ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು, ಇಂಥದ್ದೊಂದು ಭೂಮಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಗ್ರ್ಯಾಟಿಟ್ಯೂಡ್ ಇರಬೇಕು ಅಂದ್ಬಿಟ್ಟು ಅನಂತಮೂರ್ತಿಯವರು ಮೆಸೇಜ್ ಕಳಿಸಿದ್ದಾರೆ ಅಲ್ವಾ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಒಂದು ಜನ್ಮ ಕೊಟ್ಟರಲ್ಲ ನಮ್ಮ ತಂದೆ ತಾಯಿಗಳು, ಅವರನ್ನು ನೋಡ್ಕೊಳ್ಳೋಕ್ಕೊಂದು ಅವಕಾಶ ಸಿಕ್ತಲ್ಲ, ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ? 9048091313 ನಮ್ಮ ಸಂಖ್ಯೆ. ಹಾಗೆ ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಳೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೆ ಅಲ್ವಾ. ಹಾರ್ಮೋನ್ ಬಂದು ಕಾರ್ಟಿಸೋಲ್ ಅಂದ್ಬಿಟ್ಟು, ಇದು ಸಹ ಕಡಿಮೆ ಆಗುತ್ತಂತೆ. ಸಕಾರಾತ್ಮಕ ಚಿಂತನೆ ಬೆಳೆಯುತ್ತೆ, ಅಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಬೆಳೀತಾ ಹೋಗುತ್ತೆ. ಇದಿಲ್ಲ ಅದಿಲ್ಲ ಅಂತ ಹೇಳೋದು ಬದಲು ಇಷ್ಟಾದರೂ ಕೊಟ್ಟಿದ್ದಾನಲ್ಲ ಭಗವಂತ, ಆಯ್ತು ಬಿಡು, ನೋಡ್ಕೊಳ್ಳೋಣ, ಮುಂದೆ ಏನು ಸಮಸ್ಯೆ ಬಂದರೂ ಧೈರ್ಯವಾಗಿ ಹೆದರಿಸೋಣ ಅನ್ನೋ ಒಂದು ಧೈರ್ಯ ಬರುತ್ತೆ. ದೈಹಿಕ ಆರೋಗ್ಯದಲ್ಲಿ ಉತ್ತಮ ನಿದ್ರೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಗೊರಕೆ ಹೊಡೆಯೋ ಥರ ನಿದ್ದೆ ಬರುತ್ತೆ ನೋಡಿ, ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು ಕಲ್ತ್ಕೊಂಡಿದ್ರೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತಂತೆ. ಕಾಯಿಲೆ ಬೀಳೋದು, ಸೀನೋದು, ಅಕ್ಷಿ ಅಕ್ಷಿ ಅನ್ನೋದು ಅಂತ ಕೆಮ್ಮೋದು, ಇದೆಲ್ಲ ಕಡಿಮೆ ಆಗುತ್ತೆ. ಏನಂತೀರಿ ಅಲ್ವಾ? ಇನ್ನು ಹೃದಯಕ್ಕೆ ಸಂಬಂಧಿಸಿದ ಹೇಳೋದಾದ್ರೆ, ಹಾರ್ಟು ಲಬ್ಡಬ್ ಅಂತ ಲವ್ ಕಡೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ವಾತಾವರಣ ಕೇಳ್ತಾ ಇರೋ ಕನ್ನಡ ಗಮನವಿಲ್ಲ. ಮುಂದಿನ ಹಾಡು ವಾಸುಕಿ ವೈಭವ ಅವರ ಧ್ವನಿಯಲ್ಲಿ ನವಿಲ್ಗರಿ ಕಾರ್ಯಕ್ರಮ. ನಾನ್ ದೀಪ ನಿಮ್ ಜೊತೆಗೆ, ಸಮಯ ಕರೆಕ್ಟು 12:35 ಆಕಾಶವಾಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
4: ಅಥವಾ ಕಾಲ್ 9916253458.
5: ಆಕಾಶವಾಣಿ ಎಫ್ಎಂ ರೇನ್ಬೋ.
6: ವೆಲ್ಕಮ್ ಬ್ಯಾಕ್. ಸಮಯ ಸರಿಯಾಗಿ 12:44 ಕನ್ನಡ ಕಾಮನಬಲ್ನಲ್ಲಿ ನೀವು ಟ್ಯೂನ್ ಮಾಡಿರೋ ಕಾರ್ಯಕ್ರಮ ನವಿಲ್ಗರಿ. ಆಗಲೇ ಹೇಳ್ತಿದ್ದೆ, ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಅಂದ್ಬಿಟ್ಟು ಅಂತ. ಈಗ ಸದ್ಯಕ್ಕೆ ನನಗೆ ಲಬ್ ಡಬ್ ಲಬ್ ಡಬ್ ಅಂತ ಇದೆ. ಯಾಕೆ ಗೊತ್ತಾ? ನಿಮ್ಮೆಲ್ಲರ ಮೆಸೇಜಸ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶೀಲಾ, ರಾಜೇಶ್, ಗಂಗಮ್ಮ, ಅಚಿಂತ್ಯ, ಆದ್ಯ, ಜಾವಗಲ್, ನಮಗೆ ದೇಶ ಕಾಯುವ ಸೈನಿಕರು ಹಾಗೂ ನಮ್ಮ ರೈತ ಸಮುದಾಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ದಾರೆ. ಹೌದು, ಮತ್ತೆ ಅನ್ನದಾತರಿಗೆ ನಾವು ಖಂಡಿತ ಥ್ಯಾಂಕ್ ಯು ಹೇಳಬೇಕು. ಒಂದು ನಿಮಿಷ ಯೋಚನೆ ಮಾಡಿ, ಅವರೆಲ್ಲ ಸ್ಟ್ರೈಕ್ ಹೋಗ್ಬಿಟ್ರೆ ನಮ್ಮ ಪಾಡು ಏನಾಗಬೇಕು ಅಂತ. ಇನ್ನೇನು ಊಟದ ಟೈಮ್ ಬೇರೆ ಆಗ್ತಾ ಇದೆ, ಹೊಟ್ಟೆ ಬೇರೆ ಹಸಿತಾ ಇದೆ ಅಲ್ಲ. ಹಂಗೆಲ್ಲ ಮಾಡಲ್ಲ ಬಿಡಿ, ಅವ್ರಿಗೆ ಒಳ್ಳೆ ಮನಸ್ಸಿದೆ, ಕಷ್ಟಪಟ್ಟು ದುಡಿತಾರಲ್ಲ. ಅದಕ್ಕೆ ನವಿಲ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂದ್ಬಿಟ್ಟು ಕಿಶನ್ ರೋಷನ್ ಅವರು, ಶೋಭಾರಾಣಿ ಹನುಮಂತಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇಷ್ಟೋದ್ದ ಮೆಸೇಜ್ ಕಳಿಸಿದ್ದಾರೆ ನಮ್ಮ ರೇಣಿಂಗ್ ವಿತ್ 4836 ಅವರು. ಖಂಡಿತ ಓದಕ್ಕೆ ಟೈಮ್ ಇಲ್ಲ, ನೋಡೋಣ. ನಿಮ್ಮ ಮನಸ್ಸಿನ ಭಾವನೆ ಬಹುಶಃ ಕೃತಜ್ಞತೆಯನ್ನು ಸಲ್ಲಿಸೋದಾಗಿರ್ಬೋದು. ಅದರ ವಿಚಾರವಾಗಿ ಸಣ್ಣ ಸಣ್ಣ ಮೆಸೇಜನ್ನು ಕಳಿಸಿದ್ರೆ ಓದೋಕ್ಕೆ ಸುಲಭ ಆಗುತ್ತೆ ದಯವಿಟ್ಟು. ಹಾಗೆಯೇ ಆಗಲೇ ಹೇಳ್ತಾ ಇದ್ದೆ, ಲಬ್ ಡಬ್ ಅನಿಸುತ್ತೆ ಅಂದ್ಬಿಟ್ಟು ಅಂತ ಒಂದು ಟಿಪ್ಪನ್ನು ಕೊಡ್ತೀನಿ. ಟ್ರೈ ಮಾಡಿ ಇದನ್ನು ಯಾವಾಗಾದರೂ. ಸಾಮಾನ್ಯವಾಗಿ ಹೆಣ್ಮಕ್ಳು ಚಂದ ಅಂತ ಹೇಳ್ತೀವಿ ಅಲ್ವ, ನೋಡೋಕ್ಕೆ ಸೌಂದರ್ಯದಲ್ಲಿ ಯಾವಾಗಲೂ ಮುಂದೆ ಮೇಕಪ್ ಮಾಡ್ಕೊಳ್ಳೋದು ಇದೆಲ್ಲ ಅಂದ್ಬಿಟ್ಟು ಅಂತ. ರೋಡಲ್ಲಿ ಹೋಗ್ತಾ ಇದ್ದಾಗ ಅಥವಾ ಮನೆ ಪಕ್ಕದಲ್ಲಿ ಎದುರು ಮನೆಯಲ್ಲಿ ಯಾರಾದರೂ ಹೆಣ್ಮಕ್ಳು ನೋಡೋಕ್ಕೆ ಲಕ್ಷಣವಾಗಿದ್ದರೆ, ನೀವು ಏನು ಹೇಳೋದು, ನಿಮ್ಮ ಹೆಂಡತಿ ಪಕ್ಕದಲ್ಲಿಲ್ಲ ಅಂದರೆ, ನಿಮ್ಮ ಗರ್ಲ್ ಫ್ರೆಂಡ್ ಪಕ್ಕದಲ್ಲಿಲ್ಲ ಅಂದರೆ, ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿ, ಈ ಮಾತನ್ನು ಟ್ರೈ ಮಾಡಿ. ನೀವು ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದೀರಾ ಅಂತ, ನಿಮಗೆ ಇಷ್ಟ ಆಗೋ ರೀತಿ ಒಂದು ಸಂಸ್ಕಾರದ ಭಾವನೆಯನ್ನು ಹೊಂದು ಆ ಮಾತನ್ನು ಹೇಳಿ. ಇದು ತುಂಬ ಅವರಿಗೆ ಸಂತೋಷ ಆಗುತ್ತೆ. ನಿಜವಾಗ್ಲೂ ಆ ದಿನ ಅವರು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸ್ತಾರೆ, ಯಾರೋ ಒಬ್ಬರು ಈ ಮಾತನ್ನು ಹೇಳಿದ್ರಲ್ಲ ಅಂತ.

ಆಮೇಲೆ ನಾ ಹೇಳಿದೆ ಅಂತ ಇದನ್ನ ಟ್ರೈ ಮಾಡಿ ನಿಮ್ಮ ಹೆಂಡತಿ ಪಕ್ಕದಲ್ಲಿದ್ದು ನಿಮ್ಮ ಗರ್ಲ್ ಫ್ರೆಂಡ್ ಪಕ್ಕದಲ್ಲಿದ್ದು ನಿಮಗೆ ಬೈದ್ರೆ ನಾನು ಜವಾಬ್ದಾರಿ ಅಲ್ಲ ಅದಂತೂ ಹೇಳ್ತೀನಿ ಆಲ್ ಇಂಡಿಯಾ ರೇಡಿಯೋದಲ್ಲಿ. ಓಕೆನಾ? ಅಂದರೆ ಸೌಂದರ್ಯವನ್ನು ನಾವು ಇಷ್ಟಪಡುವಂಥ ಭಾವನೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳುವಂಥದ್ದು. ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಕೃತಜ್ಞತೆಯನ್ನು ಬೆಳೆಸ್ಕೊಂಡ್ರೆ, ಗ್ರ್ಯಾಟಿಟ್ಯೂಡ್ ಥಾಟ್ಸನ್ನು ಬೆಳೆಸ್ಕೊಂಡ್ರೆ. ಹಾಗೆ ಒಂದು ಜರ್ನಲನ್ನು ಇಟ್ಕೊಂಡ್ರೂ ನಾವು ಏನೆಲ್ಲ ಒಳ್ಳೆಯ ವಿಷಯಗಳನ್ನು ನೋಡಿದ್ವಿ, ಇವತ್ತು ಏನೆಲ್ಲ ನಮಗೆ ಥ್ಯಾಂಕ್ ಯು ಹೇಳಬೇಕು ಅನ್ನಿಸ್ತು ಅನ್ನೋದನ್ನು ಬರವಣಿಗೆಯ ಮುಖಾಂತರ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸೈಂಟಿಫಿಕ್ ಸ್ಟಡಿಗಳು ಹೇಳ್ತವೆ. ಮಕ್ಕಳಲ್ಲೂ ಸಹ ಇದನ್ನು ರೂಢಿಸ್ತಾ ಬಂದರೆ ಮಕ್ಕಳಲ್ಲೂ ಸಹ ಪಾಸಿಟಿವ್ ಆ್ಯಟಿಟ್ಯೂಡ್ ಡೆವಲಪ್ ಆಗೋದಕ್ಕೆ ಜಾಸ್ತಿ ಆಗತ್ತಂತೆ. ಇದನ್ನು ಬಹಳಷ್ಟು ಸೈನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇದನ್ನು ಪ್ರೂವ್ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನೂ ಒಂದು ವಿಷಯ ಹೇಳೋದಾದರೆ, ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಳೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಹೊಸ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹೊಸ ಫ್ರೆಂಡ್ಸ್ ಮಾಡ್ಕೊತೀವಿ, ಹೊಸ ರಿಲೇಷನ್ಶಿಪ್ ಬೆಳೆಸ್ಕೊತೀವಿ. ಅಷ್ಟೇ ಅಲ್ಲ, ಈ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಆದಷ್ಟು ಎಫರ್ಟ್ಸನ್ನು ಹಾಕ್ತೀವಿ. ಪಾಸಿಟಿವ್ ಆಗಿ ಬಿಟ್ಕೊಡಲ್ವಂತೆ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿ ಅನ್ನೋ ಒಂದು ಗುಂಪು, ನಮ್ಮ ಸ್ನೇಹಿತರು. ಯಾಕಪ್ಪ ಅವರಿಂದ ದೂರ ಇರಬೇಕು, ಇವ್ರ ಹತ್ರ ಮಾತಾಡದೇ ಇದ್ರೆ ಸಾಕಪ್ಪ ಅನ್ನೋ ಬದಲು ಇನ್ನೊಂದ್ಸಲ ಟ್ರೈ ಮಾಡೋಣ, ಏನೋ ಆಗಿರ್ಬೋದು ಅವ್ರಿಗೆ, ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ, ಅಥವಾ ಏನೋ ತೊಂದರೆ ಇರ್ಬೋದಾ, ಒಂದು ಸ್ವಲ್ಪ ಮಾತಾಡಿ ನೋಡೋಣ, ಈ ಥರ ಮೈಂಡು ಒಂದು ಪುಷ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಎಷ್ಟೆಲ್ಲ ಚೇಂಜಸ್ ಆಗುತ್ತಲ್ವ ಒಂದು ಥ್ಯಾಂಕ್ ಯು ಹೇಳೋದ್ರಿಂದ, ಆಶ್ಚರ್ಯ ಆಗುತ್ತೆ ನೋಡಿ ಅಲ್ವಾ? ನಿಮಗೇನಿಸುತ್ತೆ? 9480901013 ಕಾಯ್ತಾ ಇದೆ ಮೆಸೇಜಸ್ಗೋಸ್ಕರ. ಟ್ಯೂನ್ ಅಪ್ ಮಾಡಿದ್ದೀನಿ ಬ್ಯೂಟಿಫುಲ್ 2 tracks ಕೇಳ್ತಾ ಇದ್ದೀನಿ ಆಕಾಶವಾಣಿಯಲ್ಲಿ. ನಾನು ದೀಪಾ ನಿಮ್ಮ ಜೊತೆಗೆ 12:48 ಶ್ರೀವಲ್ಲಿ.

ಇನ್ನೇನು ಹೊರಡೋ ಸಮಯ ಬಂತು. ಗ್ರಾಟಿಟ್ಯೂಡ್ ಬಗ್ಗೆ ನಾವು ಮಾತಾಡಿದ್ರೆ ಧನ್ಯವಾದಗಳು ಮೆಸೇಜ್ ಕಳಿಸಿದ ಎಲ್ಲರಿಗೂ ಸಹ. ಸಪ್ತಸಾಗರದ ಆಚೆಯಲ್ಲೋ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ಮಂಗಳವಾರ. ಇವತ್ತಿನ ಪ್ರೋಗ್ರಾಮ್ ನಿಮ್ಗೆ ಹೇಗನ್ಸಿತ್ತು ಅಂತಲೂ ಮೆಸೇಜ್ ಮಾಡಿ. ನಿಮಗೋಸ್ಕರ ಮುಂದಿನ ಆರ್ಜೆ ಕಾಯ್ತಾ ಇದ್ದಾರೆ. 12:52 ನವೀನ್ ಗರಿ ಕಾರ್ಯಕ್ರಮ. ನಮಸ್ಕಾರ, ಆಕಾಶವಾಣಿ ಕೇಳ್ತಾ ಇದ್ದೀರಾ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 1 ಗಂಟೆ, ಊಟದ ಹೊತ್ತು ಬೇರೆ. ಈ ಸಮಯದಲ್ಲಿ ನಾವು ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂಥರ ಹೊಟ್ಟೆನೂ ಹಶು ಹಶು ಚುರು ಚುರು ಅಂತ ಅನ್ನತ್ತೆ ಯಾರಾದರೂ ಒಂದು ರುಚಿಯಾದ ರೆಸಿಪಿಯನ್ನು ಹೇಳಿದ್ರೆ. ಈಗ ಏನು ಮಾಡಬೇಕು ಅಂದರೆ, ನೀವು ಯಾವ ರೆಸಿಪಿಯನ್ನು ಚೆನ್ನಾಗಿ ಮಾಡ್ತೀರಾ ಅನ್ನೋದನ್ನು ನಮ್ಮ ಕೇಳುಗರಿಗೆ ನಿಮ್ಮ ರೆಸಿಪಿಯನ್ನು ನೀವು ಹಂಚ್ಕೋಬೇಕು. ಇದು ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಆರ್ಜೆ ವಿನುತಾ ಶಶಿಧರ್. ನೀವು 0802228126 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ರೆಸಿಪಿನ, ನಿಮ್ಮ ಒಂದು ಕೈ ರುಚಿಯನ್ನು ಕರೆಯ ಮೂಲಕ ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳ್ತಾ ಒಂದು ಗೀತೆಯ ಸಮಯದಲ್ಲಿ ಯಾರು ಕರೆ ಮಾಡಿ ತಮ್ಮ ಕೈ ರುಚಿಯನ್ನು ಹಂಚ್ಕೋತಾ ಇದ್ದಾರೆ ಅಂತ ನೋಡೋಣ.

0: ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಕಾಲರ್ ಒಬ್ರು ತಮ್ಮ ಕೈ ರುಚಿಯನ್ನ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಳ್ಳಕ್ಕೆ ರೆಡಿಯಾಗಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ ಇದು. ಹಲೋ,
1: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾನು ಗಿರೀಶ್ ಅಂತ, ಕೊಯಂಬತ್ತೂರಿಂದ ಮಾತಾಡ್ತಾ ಇದ್ದೀನಿ.
0: ಕೊಯಂಬತ್ತೂರಿಂದ ಗಿರೀಶ್ ಅವರೇ, ಹೇಗಿದ್ದೀರಿ ಗಿರೀಶ್?
1: ಓ, ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೂ ನಿಮ್ಮ ಇಡೀ ತಂಡದವರಿಗೂ 90 ವರ್ಷ ಪೂರೈಸಿದ್ದಕ್ಕೆ ಆಕಾಶವಾಣಿಗೆ ಬಹಳ ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ. ನಿಮ್ಮಂತ ಕೇಳುಗರಿಂದನೇ ಇದೆಲ್ಲ ಸಾಧ್ಯ ಅಂತಾನೆ ಹೇಳಬಹುದು. 90 ವರ್ಷದಿಂದ ಕೇಳ್ತಾ ಬಂದ ಕೇಳುಗರಿದಾರಲ್ಲ, ಅವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸೀರಿಯಸ್ಲಿ. ಆಮೇಲೆ ಹೇಗಿದ್ದೀರಾ ಅಂತ ಕೇಳಾಯ್ತು, ಚೆನ್ನಾಗಿದ್ದೀನಿ ಅಂತಾನು ನೀವ್ ಹೇಳಿದ್ರಿ. ಕೊಯಂಬತ್ತೂರಲ್ಲಿ ಬಿಸಿಲು ಎಲ್ಲ ಹೇಗೆ, ಮಳೆ ಬಿಸಿಲು?
1: ಅಯ್ಯೋ, ಕೊಯಂಬತ್ತೂರ್ ಇಸ್ ವೆರಿ ವೆರಿ ಹಾಟ್. ಇಲ್ಲಿ ಯಾವಾಗ್ಲೂ ಬಿಸಿಲು ಇದ್ದೇ ಇರುತ್ತೆ, ನಾಟ್ ಲೈಕ್ ಬೆಂಗಳೂರು. ನಾವ್ ಇಲ್ಲಿಗೆ ಬಂದು ಈಗ ಒಂದು 5 ವರ್ಷ ಆಯ್ತು ಅಷ್ಟೇ. ಅದರ್ವೈಸ್ ನಾವು ಬೇಸಿಕಲಿ ನಾವು ಬೆಂಗಳೂರು ನೋಡೆ.
0: ಓಕೆ, ಈಗ ಯಾವ ಕೈ ರುಚಿಯನ್ನ ನಮ್ ಜೊತೆ ಹಂಚ್ಕೋತಾ ಇದ್ದೀರಾ?
1: ಇವತ್ತು ಕೈ ರುಚಿ ಬಂದು ಇದು ನನ್ನ ಹೆಂಡತಿ ಮನೆ ಕಡೆ ಬಹಳ ಮಾಡ್ತಾ ಇದ್ರು. ಅವಳು ಮದುವೆ ಆದ್ಮೇಲೆ ನಮ್ಮನೆಗೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಇದ್ರ ಹೆಸರು ಬಂದು ಪುಲುಗುರೆ ಅಂತ.
0: ಅಂದ್ರೆ ಹೆಂಡತಿ ಊರು ಯಾವ್ದು?
1: ಅಲ್ಲ, ಅವರು ಬೆಂಗಳೂರಿನವರೇ.
0: ಓಕೆ, ಅವ್ರ ಮನೆ ಕಡೆ ಮಾಡ್ತಾ ಇದ್ರು. ಓಕೆ, ಪುನುಗುರೆ.
1: ಆಮೇಲೆ ಪುಲುಗುರೆ ಅಂತ.
0: ಓಕೆ, ಹೇಳಿ.
1: ಇದನ್ನ ಬರೀ 2 ತರಕಾರಿಯಿಂದ ಮಾತ್ರ ಮಾಡಕ್ ಸಾಧ್ಯ. ಒಂದು ಹೀರೆಕಾಯಿ, ಇನ್ನೊಂದು ಸೀಕುಂಬಳಕಾಯಿ.
0: ವಾವ್, ಸೂಪರ್. ಹಾ, ಹೇಳಿ.
1: ಇದು ಎಷ್ಟು ಬೇಗ ಆಗುತ್ತೆ ಅಂದ್ರೆ ಒಂದು 5 ನಿಮಿಷ ಸಾಕು.
0: ಇವಾಗ

0: ಹೀರೆಕಾಯಿ ಆಗ್ಲಿ, ಹೌದು ಹೀರೆಕಾಯಿ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಸೀ ಕುಂಬಳಕಾಯಿ ಆಗ್ಲಿ, ಅದನ್ನ ಫಸ್ಟ್ ಸ್ಟೀಮ್ ಮಾಡಿ ಇಟ್ಕೋಬೇಕು.
1: ಸ್ಟೀಮ್
0: ಮಾಡುವ ಅಷ್ಟೇ, ಸ್ಟೀಮ್ ಮಾಡಿ ಇಟ್ಕೊಂಡು ಅದನ್ನ ಮಿಕ್ಸರ್ಗೆ ಹಾಕೊಂಡು ಅದ್ರ ಜೊತೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಖಾರ ಅಂದ್ರೆ ಒಂದೋ ಎರಡೋ ಹಾಕೊಂಡ್ರೆ ಸಾಕು.
1: ಅದು ಮಿಕ್ಸಿ ಹಾಕೊಂಡ್ರೆ ನುಣ್ಣಗಾಗ್ಬಿಡಲ್ವಾ ಬೇಯಿಸಿ?
0: ಹೌದು ಹೌದು ಆಗುತ್ತೆ, ನುಣ್ಣಗಾಗ್ಬೇಕು. ಅದು ನುಣ್ಣಗ್ ಮಾಡ್ಬಿಟ್ಟು ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಏನ್ ಮಾಡ್ಬೇಕು, ಮಾಮೂಲಿ ನಿಮ್ಗೆ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಹಾಕೊಂಡು ಒಂದ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದು.
1: ಓಕೆ,
0: ಅದಕ್ಕೆ ಒಂಚೂರು ಕರ್ವಿನ್ ಸೊಪ್ಪು ಹಾಕೊಳ್ಳೋದು, ಅದು ಒಗ್ಗರಣೆ ರೆಡಿ ಆಗುತ್ತೆ. ಇಷ್ಟಕ್ಕೆ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಮೆಂತ್ಯನ ಒಂದ್ ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ.
1: ಮೆಂತ್ಯ ಪೌಡರ್, ಓಕೆ.
0: ಅದನ್ನ ನೀವು ರೆಡಿ ಹಿಂದಿನ ದಿನಾನೇ ಇಟ್ಕೊಂಡ್ಬಿಡ್ಬೋದು, ಯಾಕಂದ್ರೆ ಅದನ್ನ ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಸೊ ಇವಾಗ ಏನ್ ಮಾಡ್ಬೇಕು, ನಿಮ್ಗೆ ಬೇಯಿಸಿದ ತರಕಾರಿನ ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ ಅಲ್ಲಿ ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ, ಅದನ್ನ ಒಗ್ಗರಣೆ ರೆಡಿ ಆಗಿದೆ. ಸೊ ನೀವೇನ್ ಮಾಡ್ಬೇಕು, ಒಗ್ಗರಣೆ ರೆಡಿ ಆಗಿ ಒಲೆಯಿಂದ ಇಳಿಸಕ್ ಮುಂಚೆ ಆ ಒಗ್ಗರಣೆ ಮೇಲೆ ಒಂದ್ ಚೂರೇ ಚೂರು ಈ ಮೆಂತ್ಯದ ಪುಡಿ ಹಾಕ್ಬಿಟ್ಟು ಆ ಒಗ್ಗರಣೆನ ಇದ್ರ ಮೇಲೆ ಹಾಕ್ಬಿಟ್ರೆ ಈ ಬೇಯಿಸಿದ ತರಕಾರಿ ಮೇಲೆ ನಿಮ್ದು ಪುಲ್ಗುರೆ ರೆಡಿ.
1: ಚೆನ್ನಾಗಿರುತ್ತೆ
0: ಇದಕ್ಕೆ, ನೀವು ಚಪಾತಿಗಾಗ್ಬೋದು, ದೋಸೆಗಾಗ್ಬೋದು, ಅಥವಾ ಅನ್ನಕ್ ಕಲ್ಸ್ಕೊಂಡಾಗ್ಬೋದು, ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ.
1: ಮಾಡ್ತೀನಿ ಇವತ್ತು, ತುಂಬಾ ಈಸಿ ರೆಸಿಪಿ ಇದು.
0: ಅಯ್ಯೋ ವೆರಿ ವೆರಿ ಈಸಿ ಇದು, ನೀವು ನೋಡಿ ನೀವು ಮಾಡಿ, ದೆನ್ ಯು ವಿಲ್ ಓನ್ಲಿ ಒಂಥರ ಕಂಗ್ರಾಚ್ಯುಲೇಟ್ ಮೀ.
1: ಹೌದಾ?
0: ಹೌದು ಹೌದು, ಇದು ತುಂಬಾನೇ ಚೆನ್ನಾಗಾಗುತ್ತೆ ಇದು. ಬಟ್ ಇದು ಎರಡೇ ತರಕಾರಿ ಯೂಸ್ ಮಾಡಿ, ಅಥವಾ
1: ಸೀಕುಂಬಳಕಾಯಿ ಮಾಡೋದು, ಹಸಿಮೆಣಸ ಜೊತೆ ಬೇಯಿಸ್ಕೊಳ್ಳೋದು, ಮಿಕ್ಸಿಲಿ ರುಬ್ಕೊಳ್ಳೋದು, ಸಾಸಿವೆ ಕರ್ಬೇವು ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಮೇಲಿಂದ ಮೆಂತ್ಯ ಪುಡಿ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡಿರೋ ಮಿಕ್ಸ್ಚರ್ಗೆ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಇಂದಿನ ಒಂದು ಯುಗಕ್ಕೆ ಬೇಕಾಗುವಂತ ಒಂದು ರೆಸಿಪಿ ಅಂತ ಹೇಳ್ಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ನಿಮ್ಗೆ
0: ತುಂಬಾ ಸಂತೋಷ. ಧನ್ಯವಾದಗಳು ನಿಮ್ಗೂ.
1: ಥ್ಯಾಂಕ್ ಯು. ಕೇಳಿದ್ರಲ್ಲ ಕೇಳುಗರೆ, ಗಿರೀಶ್ ಅವರು ಕಾಲ್ ಮಾಡಿ ಪುನಗೂರೆ ಅನ್ನೋ ಒಂದು ಸಿಂಪಲ್ ಆಗಿರುವಂತ ರೆಸಿಪಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನಂತೂ ಖಂಡಿತ ಟ್ರೈ ಮಾಡೇ ಮಾಡ್ತೀನಿ ಇದನ್ನ ಮನೆ ಹೋಗಿ ಅಂತ ಹೇಳ್ತಾ, ನೀವು ಕೂಡ ಅರ್ಜೆಂಟಲ್ಲಿ ಇದ್ದಾಗ ಇದನ್ನು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಮಗೂ ಕೂಡ ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನ ಮುಗಿಸುವಂತ ಹೊತ್ತಾಯಿತು. ಸಮಯ ಆಗಿದೆ 1:09:22. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲು ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್

0: ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ, ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ E20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. E20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ ಐಜಿಎನ್ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು

0: ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸೆಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸೆಟಬೆಲ್ಲೊ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೋಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೊ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ. ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಮಯ ಆಗಿದೆ 1:28. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ದಾರಿಗಂ ನರಭಾಲ ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ ಬುದ್ಧಿ ನುಡಿ ಸೈರಣೆಯ ಮಂಕುತಿಮ್ಮ. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ ಬುದ್ಧಿ ನುಡಿ ಸೈರಣೆಯೇ ಮಂಕುತಿಮ್ಮ.

ಮನುಷ್ಯ ಕರ್ಮಜೀವಿ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಈ ಮೂರರಲ್ಲೂ ಸಂಚಿತ, ಆಗಾಮಿ, ಪ್ರಾರಬ್ಧಗಳೆಂಬ ಕರ್ಮದಿಂದ ಬಂಧಿತನಾಗಿದ್ದಾನೆ. ಇದನ್ನೇ ವಿಧಿಲಿಖಿತ, ಹಣೆಬರಹ, ಕರ್ಮಶೇಷ, ಬಾಲಪಟ್ಟ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಸಂಚಿತ ಕರ್ಮವೆಂದರೆ ಜನ್ಮಾಂತರಗಳಲ್ಲಿ ಹಿಂದೆ ಸಂಚಯವಾದ ಕರ್ಮ. ಆಗಾಮಿ ಕರ್ಮ ಅಂದರೆ ವರ್ತಮಾನ ಕರ್ಮಗಳ ಫಲವಾಗಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸುವ ಕರ್ಮ. ಪ್ರಾರಬ್ಧವೆಂದರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಪಾಪಪುಣ್ಯಗಳ ಫಲವಾಗಿ ಅನುಭವಿಸುತ್ತಿರುವ, ಅನುಭವಿಸಬೇಕಾದ ಪಾಪಪುಣ್ಯಗಳ ಕರ್ಮ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಕರ್ಮಗಳನ್ನು ನಾವು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಉಳಿದ ಕರ್ಮದ್ವಯಗಳಿಂದಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಾಧ್ಯವಾಗದು ಆರಿಗುಂ ನರಭಾಲ ಪಟ್ಟ ಅನ್ನುತ್ತಾರೆ DVG. ಪೂರ್ವದೆಲ್ಲವನ್ನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿದರೆ ನಾವು ಬೇಬಾಕಿ ಆಗುತ್ತೇವೆ, ಸಾಲರಹಿತರಾಗುತ್ತೇವೆ. ಅದಕ್ಕಾಗಿ ಕರ್ಮವೆಂಬ ವಸ್ತ್ರವನ್ನು ಹೊದೆಯಲೇಬೇಕಾಗಿದೆ. ಎಂದರೆ ಕರ್ಮದಿಂದ ಆವೃತ್ತರಾಗಿ ಸದಾ ಅದರ ಅನುಭವದಲ್ಲೇ ನಾವು ಇರುತ್ತೇವೆ ಎಂದರ್ಥ. ಪ್ರಾರಬ್ಧ ಕರ್ಮಗಳು, ಅನುಭವಿಸಲೇಬೇಕಾದ ಕರ್ಮಗಳು ಅಥವಾ ಅನುಭವಿಸುತ್ತಿರುವ ಕರ್ಮಗಳು ಮೂರು ವಿಧವಾಗಿವೆ. ಸ್ವಇಚ್ಛಾ ಕರ್ಮ, ನಾವೇ ಪಡೆದುಕೊಂಡಿದ್ದು. ಪರೇಚ್ಛಾ ಕರ್ಮ, ಬೇರೆಯವರ ಫಲವಾಗಿ ಬಂದದ್ದು. ಅನಿಚ್ಛಾ ಕರ್ಮ, ದೈವೇಚ್ಛೆಯಿಂದ ತಾನಾಗಿ ಬಂದದ್ದು. ಈ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಆದ್ದರಿಂದ ಅವುಗಳನ್ನು ಸಹಿಸುವುದಕ್ಕೆ ನಮಗೆ ಬೇಕಾದ ಒಂದೇ ದಾರಿ ಎಂದರೆ ಸೈರಣೆ, ಸಹನೆ. ಇದು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ. ಇದೇ ನಿಜವಾದ ಸತ್ಯ. ಕರ್ಮಶೇಷ ಅಂದಾಗ ಅದು ಸುಖವಾಗಿರಬಹುದು, ಇಲ್ಲ ದುಃಖರೂಪವಾಗಿರಬಹುದು. ಅದು ಪಾಪಕರ್ಮವಾಗಿರಬಹುದು, ಇಲ್ಲ ಪುಣ್ಯಕರ್ಮ ಆಗಿರಬಹುದು. ಎರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಸಹನೆ ನಮಗಿರಬೇಕು. ಪುಣ್ಯಾನುಭವಕ್ಕೆ ಆತುರ ಸಲ್ಲದು, ಪಾಪ ಅನುಭವಕ್ಕೆ ಚಿಂತೆ ಸಲ್ಲದು. ಎರಡರ ಸಂದರ್ಭದಲ್ಲೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ತಾಳುವಿಕೆಗಿಂತ ತಪವು ಇನ್ನಿಲ್ಲ ಅಂತ ಹೇಳಿದ ಮಹನೀಯರ ಮಾತನ್ನು ನಾವು ನೆನೆದು ಹಣೆ ಬರಹವನ್ನು ಅನುಭವಿಸಲು ಇರಬೇಕಾದ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು ಅನ್ನುವುದು DVG ಅವರ ಉಪದೇಶ.

ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ.

0: ಭಗವದ್ಗೀತೆಯಲ್ಲಿ ಹೇಳಿರುವ ಕರ್ಮಯೋಗವನ್ನು ತಮ್ಮದೇ ಆದ ರೀತಿಯಲ್ಲಿ ತಿಲಕ್, ವಿನೋಬ, ಅರವಿಂದ ಮೊದಲಾದ ಆಧುನಿಕ ಜ್ಞಾನಿಗಳು ವಿವರಿಸಿದ್ದಾರೆ. ಅವರ ಪೈಕಿ DVG ಅವರು ಅಗ್ರಗಣ್ಯರು. ಕಗ್ಗ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯಲ್ಲಿ ಕರ್ಮ ಸಿದ್ಧಾಂತವನ್ನು ವಿವರಿಸಿದ್ದಾರೆ DVG ಅವರು. ವಿಧಿಯನ್ನು, ಹಣೆ ಬರಹವನ್ನು ಯಾವುದೇ ಸಾಮೂಹಿಕ ಪ್ರಯತ್ನದಿಂದಾಗಲಿ ವೈಯಕ್ತಿಕ ಪ್ರಯತ್ನದಿಂದಾಗಲಿ ಎದುರಿಸಲು ಸಾಧ್ಯವೇ, ನಿವಾರಿಸಲು ಶಕ್ಯವೇ ಎಂದರೆ ಇಲ್ಲ ಎಂಬುದೇ ಉತ್ತರ. ವ್ಯಕ್ತಿಯ ಕೈಯಲ್ಲಿ ಆಗದ್ದು ಶಕ್ತಿಯ ಕೈಯಲ್ಲಿ, ಸಾಮೂಹಿಕ ಶಕ್ತಿಯ ಕೈಯಲ್ಲಿ ಆಗುತ್ತೆ ಅನ್ನುವುದು ನಿಜ. ಕೆಲವೊಮ್ಮೆ ಗಾಂಧೀಜಿಯವರು ಜನಶಕ್ತಿಯನ್ನು ಬಳಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಹಿಟ್ಲರ್ ಯುದ್ಧ ಶಕ್ತಿಯಿಂದ, ಸೈನ್ಯ ಶಕ್ತಿಯಿಂದ ತನ್ನನ್ನೇ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಿಕೊಂಡು ಜಗತ್ತನ್ನೇ ಅಲ್ಲಾಡಿಸಿಬಿಟ್ಟ. ಆದರೆ ಅಧ್ಯಾತ್ಮ ಜ್ಞಾನ, ಶಾಸ್ತ್ರಜ್ಞಾನಗಳಿಂದ ಶಂಕರ, ಮಧ್ವ, ರಾಮಾನುಜರು ಅಹಿಂಸೆಯ ಮೂಲಕ ಜಗದ್ವಿಖ್ಯಾತರಾದರು. ಆದ್ದರಿಂದ ಯುದ್ಧವಿದ್ಯೆ, ರಾಜವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ದೇಶ ದೇಶಗಳನ್ನು, ಜನ ಜನಾಂಗಗಳನ್ನು ಪರಿವರ್ತಿಸಬಲ್ಲದು, ನಿಯಂತ್ರಿಸಬಲ್ಲದು. ಹಾಗೆಯೇ ಅವುಗಳ ನೆರವಿನಿಂದ ನರನ ಹಣೆ ಬರಹವನ್ನು ಪರಿವರ್ತಿಸಲಾದೀತೆ? ಇಲ್ಲ. ಕರ್ಮಶೇಷವನ್ನು ಹಣೆಯಿಂದ ಅಳಿಸಲಾದೀತೆ? ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ನಾವು ಸಂಚಿತ ಕರ್ಮವನ್ನು ಅನುಭವಿಸಲೇಬೇಕು. ಮತ್ತೊಂದು ಸಂಗತಿ ಎಂದರೆ ಮನುಷ್ಯನ ಸಣ್ಣತನ, ಬಡತನ, ಅನ್ಯಾಯದ ಸ್ವಭಾವಗಳ ಫಲವಾಗಿ ಅಷ್ಟೋ ಇಷ್ಟೋ ಪಾಪಶೇಷವೋ ಪುಣ್ಯಶೇಷವೋ ನಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ ಪ್ರಾರಬ್ಧವೆನಿಸಿರುತ್ತದೆ. ಅದಕ್ಕೆ ಪರಿಹಾರವೇನು ಎಂದರೆ ತಾಳ್ಮೆ, ಸಹನೆ, ಸೈರಣೆಗಳಿಂದ ಬಂದದ್ದನ್ನು ಸಹಿಸಿಕೊಳ್ಳುವುದು, ಶಾಂತ ಸ್ವಭಾವವನ್ನು ಬೆಳೆಸಿಕೊಳ್ಳುವುದಷ್ಟೇ. ಲೋಕದಲ್ಲಿ ರಾಜಕೀಯವಾಗಿ ಆಡಳಿತ ಸುಧಾರಣೆಗಳಾಗಿದ್ದರೂ, ಕ್ರಾಂತಿಯಿಂದ ಯುದ್ಧಗಳಾಗಿದ್ದರೂ, ಶಾಸ್ತ್ರ ವಿಜ್ಞಾನಗಳಿಂದ ಬೆಳವಣಿಗೆಯಾಗಿದ್ದರೂ, ಅಪಾರ ಭೋಗ ಸಾಮಗ್ರಿಗಳು, ಜ್ಞಾನ ಸಾಮಗ್ರಿಗಳು ವೃದ್ಧಿಗೊಂಡಿದ್ದರೂ, ರಾಗಿ ಬೀಸುವುದು ತಪ್ಪಲಿಲ್ಲ ಎಂಬಂತೆ ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುವುದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಳೆ ಬರಹವನ್ನು ಯಾರೋ ತಪ್ಪಿಸಲಾರರು. ಕರ್ಮಶೇಷವನ್ನು ಅನುಭವಿಸುವುದು ಹೊರತು ಬೇರೆ ದಾರಿ ಇಲ್ಲ.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಭೇಟಿ ನೀಡಿ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ ಆಗಿದೆ 1:33:38 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸುಮಧುರವಾದ ಗೀತೆಗಳನ್ನು ಆಲಿಸುವಂತಹ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಮೂಡಿ ಬರ್ತಾ ಇದೆ ತಾಯಿಗೊಬ್ಬ ಕರ್ಣ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ. RN ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ ಆಗಿದೆ 1:46 ಕೇಳ್ತಾ ಇದ್ದೀರಿ. ಲಂಚ್ ಬಾಕ್ಸ್ ನಲ್ಲಿ ಸುಮಧುರವಾದ ಗೀತೆಗಳನ್ನ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ ಮುಂದೆ ಮೂಡಿ ಬರ್ತಾ ಇದೆ. ಸುಪ್ರಭಾತ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಗೀತೆ.

ಸಮಯ ಆಗಿದೆ. 1:55:34 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ನಲ್ಲಿ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಲಂಚ್ ಬಾಕ್ಸ್ನಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ರಜಾಪ್ರಭುತ್ವ ಚಿತ್ರದ ಗೀತೆ. SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯಾ ಅವರ ಗಾಯನದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿದೆ. ಈ ಒಂದು ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1000

0: ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026 ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 GW ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ಧತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು

0: 5 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7 ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23 ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:40. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 3:29:52. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಪ್ರತಿಮಾ ಜೋಶಿ, ವಕೀಲರು ಮತ್ತು ನ್ಯಾಯ ಸಂವಿಧಾನ ಫೆಲೋ. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಯನ್ನ ನಾವು ಹೆಚ್ಚು ಮಾಡಬೇಕು ಅಂತಂದ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ. ಶಾಲೆಯಲ್ಲಿ ಮಧ್ಯಾಹ್ನದ ಊಟ ಕೂಡ ನೀಡಲಾಗ್ತಾ ಇದೆ. ಆ ಪೌಷ್ಟಿಕತೆ ಕಡಿಮೆ ಮಾಡಬೇಕಂದ್ರೆ ಕೆಲವು ಯೋಜನೆಗಳು ಬೇಕಾಗ್ತದೆ. ಅಕಸ್ಮಾತ್ ಈ ಊಟದ ಸೇವನೆಯಿಂದ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೊಳಗಾದ್ರು ಅಂತ ಹೇಳಿ ಹೇಳ್ತಾ ಇದೀವಿ.
4: ಮಗುವಿಗೆ ಸಂರಕ್ಷಿತ ಆಹಾರ ನೀಡುವುದು ಶಾಲೆಯ ಜವಾಬ್ದಾರಿ. ಕಲುಷಿತ ಆಹಾರ ನೀಡಿದ್ರೆ ಶಾಲೆ ಮತ್ತು ಸರ್ಕಾರದ ನಿರ್ಲಕ್ಷ್ಯತೆ ಅಂತ ನಾವು ಭಾವಿಸ್ತೀವಿ. ಏನ್ ಮಾಡಬಹುದು ನಾವು ಅಂತಂದ್ರ, ಮಕ್ಕಳು ಕಲುಷಿತ ಆಹಾರ ತಿಂದು ತೊಂದರೆಗೊಳಗಾಗಿರ್ತಾರೆ, ತಕ್ಷಣ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಆವಾಗ ಅಲ್ಲಿ ಒಂದು ಕಂಪ್ಲೇಂಟ್ ಅಂತ ಫೈಲ್ ಆಗಲ್ತೆ, MLC ಅಂತ ದಾಖಲ್ ಪಡಿಸಬಹುದು. ಮತ್ತೆ ಇನ್ನಿತರ ಮಕ್ಕಳಿಗಳಿಗೆ ಅದೇ ರೀತಿ ಅನಾರೋಗ್ಯ ಆಗಿದ್ರೆ ಅವರ ಪೋಷಕರನ್ನ ನಾವು ಸಂಪರ್ಕಿಸಬೇಕು. ಎಲ್ಲರೂ ಒಟ್ಟಿಗೆ ಆಗಿ ನಾವು ದೂರವನ್ನ ನೀಡಿದ್ರೆ ಅದು ಪರಿಣಾಮಕಾರಿಯಾಗಿ ಕಂಡುಬರ್ತದೆ. ಸಾಧ್ಯವಾದ್ರೆ ಅದ್ರ ಊಟದ ಮಾದರಿ ಅಂದ್ರೆ ಫುಡ್ ಸ್ಯಾಂಪಲ್ ಅಂತ ನಾವು ಹೇಳ್ತೀವಿ, ಅದನ್ನ ಮಾಡಿ ಅದನ್ನ ಜೋಪಾನವಾಗಿಟ್ಟು ಅದನ್ನ ನಾವು ಪರೀಕ್ಷೆಗೆ ಒಳಗಡಿಸಿದ್ರೆ ಅದು ಮುಖ್ಯವಾದ ಸಾಕ್ಷಿಯಾಗಿ ಹೊರಬರುತ್ತದೆ.
3: ದೂರು ನೀಡಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ನೀಡಬೇಕು ಅಂದ್ರೆ?
4: ದೂರನ್ನ ಶಾಲೆಯ ಮುಖ್ಯೋಪಾಧ್ಯಾಯ ಯಾರಿರ್ತಾರೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಅವರು ದೂರನ್ನ ನೀಡಬೇಕು. ಆದ್ರೆ ಅವರಿಗೆ ನಾವು ದೂರನ್ನ ನೀಡ್ರಿ ಅಂತ ಬರವಣಿಗೆಯಲ್ಲಿ ನಾವು ಮುನ್ನಿಂತು ಮಾಡಬೇಕು. BEO ಅಂತ ಹೇಳ್ತೀವಿ ನಾವು, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ಹೇಳ್ತೀವಿ, ಅವರಿಗೆ ನಾವು ದೂರನ್ನ ನೀಡಬೇಕು. ಇನ್ನು ಅವರು ನಮ್ಮ ದೂರಿಗೆ ಸ್ಪಂದನೆ ನೀಡದೇ ಇದ್ದಾಗ, ಸಮಸ್ಯೆ ಗಂಭೀರವಾದಾಗ, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ DDPI ಅಂತ ಕರಿತೀವಿ ನಾವು, ಅವರಿಗೆ ಕೂಡ ನಾವು ದೂರನ್ನ ನೀಡಬಹುದು ಸರ್. ಆಮೇಲೆ ಇಲ್ಲಿ ಕಲುಷಿತ ಆಹಾರ ಇರೋದ್ರಿಂದ ಫುಡ್ ಸೇಫ್ಟಿ ಆಫೀಸರ್ ಅಂತ ಕರಿತೀವಿ ನಾವು, ಫುಡ್ ಸೇಫ್ಟಿ ಇಲಾಖೆ ಅಂತ ಇದೆ, ಅಲ್ಲಿ ನೀಡಬಹುದು. ಪೊಲೀಸರಿಗೂ ಕೂಡ ನಾವು ದೂರವನ್ನ ನೀಡಬಹುದು, ಅದು FIR ದಾಖಲ ಮಾಡಬಹುದು. ಇನ್ನ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಆ ಖರ್ಚ ವೆಚ್ಚಗಳನ್ನ ನಾವು ಪರಿಹಾರದ ರೀತಿಯಲ್ಲಿ ಅದನ್ನ ನಾವು ಕಮಿಷನ್ಗೆ ಕೇಳಬಹುದು.
3: ಅಂದ್ರೆ ಈಗ ಪೊಲೀಸರಿಗೆ ದೂರು ನೀಡ್ತೀವಿ, ಅದು ಒಂಥರ ಗಂಭೀರ ಒಂದು ಪ್ರಕರಣ ಆ ರೀತಿ ಆಗ್ಬಿಡುತ್ತಾ, ಅದು ಹೇಗೆ?
4: ಹಾ, ಅದು ಬಹಳಷ್ಟು ಜನ ಮಕ್ಕಳು ಕಲುಷಿತ ಆಹಾರ ತಗೊಂಡು ತೊಂದರೆಗೊಳಗಾದ್ರೆ ಅದು ಗಂಭೀರ ಪ್ರಕರಣ ಆಗತ್ತೆ, ಅಲ್ಲಿ FIR ದಾಖಲಿಸಬಹುದು. ಆ ಅಡಿಗೆ ಮಾಡಿದ ಸ್ಥಳವನ್ನ ಮುಚ್ಚಿಸ್ತಾರೆ, ಪರೀಕ್ಷೆ ಆ ಫುಡ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಒಳಗ ಮಾಡ್ತಾರೆ. ಆಮೇಲೆ ಶಿಕ್ಷಣ ಅಧಿಕಾರಿ ಅವರು ಕ್ರಮ ಕೈಗೊಳ್ತಾರೆ. DC ಕೂಡ ಸುಮಾರು ಮಕ್ಕಳು ತೊಂದರೆಗೊಳಗಾದಾಗ DC ಕೂಡ ಕ್ರಮವನ್ನ ತೆಗೆಳುವ ತನಿಖೆ ಮಾಡುವ ಆದೇಶವನ್ನು ಸಹ ನೀಡ್ತಾರೆ. ಇನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಉಲ್ಲಂಘನೆ ಆಗಿದೆ, ಇಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಅಲ್ಲೂ ನಾವು ಸರ್ಕಾರಕ್ಕೆ ನಾವು ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತದೆ.
3: ಒಟ್ಟಾರೆ ಮಕ್ಕಳ ಆರೋಗ್ಯ, ಮಕ್ಕಳ ಶಿಕ್ಷಣ ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ಬಾಧ್ಯಸ್ಥರಾಗಿರ್ತಾರೆ.

0: ಮಾಡ್ತಾರೆ, ಅವರ ರಕ್ಷಣೆ, ಅವರ ಶಿಕ್ಷಣ, ಅವರ ಆರೋಗ್ಯ, ಎಲ್ಲರ ರಕ್ಷಣೆಯನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಸೇರಿ. ಅವ್ರು ಡಿ ಸಿ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಕಮಿಷನ್ನ ಆಯೋಗದವರಾಗಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾಗತ್ತೆ. ಪೊಲೀಸ್ ವ್ಯವಸ್ಥೆ ಅಂತೂ ಜೊತೆಗಿದ್ದೇ ಇರುತ್ತೆ. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿಗಳು ಕೂಡ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಆ ಸಮಸ್ಯೆಯನ್ನು ನಾವು ಇನ್ನೊಂದು ಕಡೆ ಆಗಲೇ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿಯವರೇ, ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

101.3 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 3:37. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ. ನಾವು ಕೇಳುವ ಸುಲಭವಾದ ಸರಳವಾದ ಪ್ರಶ್ನೆಗಳಿಗೆ ನೀವು ಸಂದೇಶದ ಮೂಲಕ ಉತ್ತರ ಕಳಿಸಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ನಂಬರ್ ಹೀಗಿದೆ: 9480901013 9480901013. ತಡ ಮಾಡದೆ ನಮ್ಮ ಮೊದಲ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ? ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ನೀವು ಉತ್ತರ ಕಳಿಸ್ಬೇಕು. ಆದಷ್ಟು ಬೇಗ ನಿಮ್ಮ ಉತ್ತರಗಳೊಂದಿಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸೋದನ್ನು ಮರಿಬೇಡಿ. ಮೊದಲು ಸರಿ ಉತ್ತರ ಕಳಿಸಿದ 10 ಜನರ ಹೆಸರನ್ನು ನಾನಿನ್ನೇ ಹೇಳ್ತೀನಿ. ನಿಮಗಿರುವ ಸಮಯಾವಕಾಶ, ಈ ಒಂದು ಗೀತೆಯ ಸಮಯ ಮಾತ್ರ. ಶ್ರುತಿ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಮಂಜುಳಾ ಗುರುರಾಜ್ ಹಾಗೂ ಕೆ ಜೆ ಜೆ ಸುದಾಸ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಹೊಂಬಿಸಿನಲ್ಲಿ ಸಾಕ್ತಾ ಇದ್ವಿ, ಪ್ರಶ್ನೆಯನ್ನ ಕೇಳಿದ್ವಿ. ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ ಯಾರು ಬರೆದ ಗ್ರಂಥಗಳಾಗಿವೆ ಅಂತ ಸರಿಯಾದ ಉತ್ತರವನ್ನು ಬಹಳಷ್ಟು ಜನ ಕೊಟ್ಟಿದ್ದಾರೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬಿಂದು ಪ್ರಕಾಶ್ ಹಾಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಮನ್ಯವಾಡಿಯಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಹರೀಶ್ ಮಲ್ಲೇಶ್ವರಂಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಹಾಗೆ ವೇದಾಶೆಟ್ಟಿ ಕಾಳವರದಿಂದ, ಮಂಡಿಕಲ್ ಕೃಪಾ, ಹಾಗೆ ಅಂಬಿಕಾ ಹರಿಹರಪುರ ಕೊಪ್ಪ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ನಿಜಗುಣ ಶಿವಯೋಗಿಗಳು. ಇವು ಕನ್ನಡ ಸಾಹಿತ್ಯದ ಅಂದರೆ ಅನುಭವ ಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ ಮತ್ತು ಪರಮಾರ್ಥ ಪ್ರಕಾಶಿಕೆ, ಈ ಕೃತಿಗಳು ಕನ್ನಡ ಸಾಹಿತ್ಯ ಮತ್ತು ಆಧ್ಯಾತ್ಮ ಲೋಕದ ಅತ್ಯಂತ ಶ್ರೇಷ್ಠ ಗ್ರಂಥಗಳಾಗಿದ್ದು, ಇವುಗಳ ಕರ್ತೃ ಮಹಾನ್ ಸಂತ

0: ದಾರ್ಶನಿಕರಾದಂಥ ಶ್ರೀ ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳು ಕೊಳ್ಳೇಗಾಲದ ಬಳಿಯ ಚಿಲಕವಾಡಿ ಪ್ರಾಂತದ ಅರಸರಾಗಿದ್ದರು ಅಂತ ಹೇಳಲಾಗುತ್ತೆ. ನಂತರ ವೈರಾಗ್ಯ ತಳೆದು ಅರಮನೆಯನ್ನು ತೊರೆದು ಶ್ರೇಷ್ಠ ಶಿವಯೋಗಿಗಳಾದರು. ಇವರು ಸಂಸ್ಕೃತದಲ್ಲಿದ್ದ ಕಠಿಣವಾದ ಉಪನಿಷತ್ ಹಾಗೂ ಅದ್ವೈತ ವೇದಾಂತದ ಸಾರವನ್ನು ಜನಸಾಮಾನ್ಯರಿಗೂ ಅರ್ಥ ಆಗೋ ಹಾಗೆ ಅತ್ಯಂತ ಸರಳ ಕನ್ನಡದಲ್ಲಿ ತತ್ವಪದಗಳು ಮತ್ತು ಗ್ರಂಥಗಳ ರೂಪದಲ್ಲಿ ನೀಡಿದ್ದಾರೆ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾದ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ? ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇಪರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಉತ್ತರ ಕಳಿಸ್ಬೇಕು. ನೀವು ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರಿನ ಜೊತೆಗೆ 9480901013849809910013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ಆದಷ್ಟು ಬೇಗ ಬೇಗ ಉತ್ತರಗಳು ಬಂದು ನಮ್ಮ ವಾಟ್ಸಪ್ಪನ್ನು ತಲುಪಲಿ ಅಂತ ಹೇಳ್ತಾ ಈಗ ಜಾಹೀರಾತು, ನಂತರ ನಿಮ್ಮ ಸಮಯಾವಕಾಶ ಶುರುವಾಗುತ್ತೆ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEV.ac.in ಅಥವಾ ಕಾಲ್ 9916253458.

ಸಮಯ ಆಗಿದೆ 3:52 FM ರೇನ್ಬೋನ ಟ್ಯೂನ್ ಮಾಡಿ ನಾವು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೆ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ, ಹಾಗೆ ಉತ್ತರಗಳನ್ನು ಕೂಡ ಚೆನ್ನಾಗಿ ಕಳಿಸ್ತಾ ಇದ್ದೀರಿ ಕೂಡ. ಪ್ರಶ್ನೆಯನ್ನು ಕೇಳಿದ್ವಿ, ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಯಾವ ವಂಶಕ್ಕೆ ಸೇರಿದವರಾಗಿದ್ದರು ಅಂತ. ಬಹಳಷ್ಟು ವೆರೈಟಿ ಉತ್ತರಗಳು ಬಂದಿದೆ, ಚಾಲುಕ್ಯ, ರಾಷ್ಟ್ರಕೂಟ, ಕದಂಬ, ಹೊಯ್ಸಳ, ಇನ್ನೂ ತುಂಬ ಹೊಸ ಹೊಸ ರಾಜವಂಶಗಳ ಉದಯ ಆಗಿದೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಅಂತಲೇ ಹೇಳ್ಬೋದು. ಈಗ ಸರಿಯಾದ ಉತ್ತರ, ಕೆಲವೊಬ್ಬರು ವಿಜಯನಗರ ಸಾಮ್ರಾಜ್ಯ ಅಂತ ಕೊಟ್ಟಿದ್ದೀರಾ, ಅದು ಸಾಮ್ರಾಜ್ಯ ಆಯಿತು, ಅದರ ಪರ್ಟಿಕ್ಯುಲರ್ ಒಂದು ಹೆಸರಿದೆ ಯಾವ ವಂಶ ಅಂತ. ವಂಶದ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಬರೆದು ಕಳಿಸಿದ ಅಥವಾ ಟೈಪ್ ಮಾಡಿ ಕಳಿಸಿದವರ ಹೆಸರನ್ನು ಹೇಳ್ತಾ ಇದ್ದೀನಿ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಗಜಾನನ್ ಭಟ್ ಬೋಳನ್ಮಕ್ಕಿಯಿಂದ, ಹಾಗೆ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ವಾಸಿಮಲಿ ಹಾಗೆ ಶ್ವೇತಾ ಎಸ್ ರಾವ್ ಹಾಗೆ ಬಿ ವಿ ಕೃತಿಕಾ ಗಣೇಶ್ ಚಂದ್ರಶೇಖರ್ ಗಂಗಾವತಿಯಿಂದ, ಇಷ್ಟು ಜನ ಯಾವ ವಂಶ ಅಂತ ಕಳಿಸಿದ್ದೀರಾ. ಸರಿಯಾದ ಉತ್ತರ ವಿಜಯನಗರ ಸಾಮ್ರಾಜ್ಯ ಕರೆಕ್ಟು, ಆದರೆ ಸಂಗಮ ವಂಶ. ಸಂಗಮ ವಂಶ ಅನ್ನೋದು ನಮಗೆ ಇಲ್ಲಿ ಬೇಕಾದ ಉತ್ತರ ಆಗಿತ್ತು. ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕವಿ ಎಂದು ಪ್ರಸಿದ್ಧರಾಗಿರುವ ದೇವರಾಜ ಅವರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ. ಇವರ ಸಾಂಗತ್ಯ ಕೃತಿ ಅಂದರೆ ಛಂದಸ್ಸು, ಅಂದರೆ ಕನ್ನಡದ ಅತ್ಯಂತ ಜನಪ್ರಿಯ ದೇಶಿ ಕಾವ್ಯಗಳ ಪ್ರಕಾರಗಳಲ್ಲಿ ಒಂದು. ಇದು ಹಾಡಲು ಅತ್ಯಂತ ಸುಲಭವಾದ ಮತ್ತು ಮಧುರವಾದ 4 ಸಾಲುಗಳ ಅಂದರೆ ಚೌಪದಿ ಪದ್ಯ ಪ್ರಕಾರ.

ಸಾಧ್ಯವಾಗಿದೆ. ಮುಂದೆ ರತ್ನಾಕರ ವರ್ಣೀಯ ಭರತೇಶ ವೈಭವ ಮತ್ತು ಸಂಚಿ ಹೊನ್ನಮ್ಮನ ಹಡಪದ ಧರ್ಮರಾಜ ಕೃತಿಗಳು ಇದೇ ಸಾಂಗತ್ಯದಲ್ಲಿ ರಚನೆಯಾಗಿ ಪ್ರಸಿದ್ಧವಾಗಿ ಪಡೆದವು ಅಂತಲೇ ಹೇಳ್ಬೋದು. ಇವರ ಒಂದು ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಅಂದರೆ ದೇಪರಾಜ ಅವರು ಬರೆದಿರುವ, ಸಂಗಮ ವಂಶಕ್ಕೆ ಸೇರಿದ ದೇಪರಾಜ ಅವರು ಬರೆದಿರುವ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಸೊಬಗಿನ ಸೋನೆ. ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ, ಸೊಬಗಿನ ಸೋನೆ ಅನ್ನೋದು. ಸಮಯ ಆಗಿದೆ 3:54. ಹೊಂಬಿಸಿಲಿನ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಹೊಂಬಿಸಿಲನ್ನು ಇಲ್ಲಿಗೆ ಮುಗಿಸುವಂತಹ ಹೊತ್ತಾಗಿದೆ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮತ್ತೆ 4 ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಯಾವ ಒಂದು ವಿಷಯದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ ಅಂತ ಕಾಯ್ತಾ ಇರಿ, ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗ್ತಿದೆ ಅಲ್ಲಿವರೆಗೂ ಲಯನ್ ಜಗಪತಿ ರಾವ್ ಅನ್ನೋ ಚಿತ್ರದ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, RN ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ ಆಗಿದೆ 4:24 104.3 MHz ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ಇದು ಕನ್ನಡ ಕಾಮನವಿಲ್ಲು. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೆಲವು ವರ್ಷಗಳ ಹಿಂದೆ ಈ ಬಿಸ್ನೆಸ್ ಅನ್ನೋದು ಬರೀ ಪುರುಷರಿಗಷ್ಟೇ ಸೀಮಿತ ಆಗಿದೆ ಅನ್ನೋ ಮಾತಿತ್ತು. ಆದರೆ ಈಚಿನ ದಿನಗಳಲ್ಲಿ ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಬಿಸ್ನೆಸ್ ಅನ್ನೋದು ಯಾರು ಬೇಕಾದರೂ ಮಾಡಬಹುದು ಅನ್ನೋ ಅಷ್ಟು ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿದೆ. ಈ ರಂಗದಲ್ಲಿ ಅಂದರೆ ಈ ಬಿಸ್ನೆಸ್ ವಲಯದಲ್ಲಿ ಮಹಿಳೆಯರು ಕೂಡ ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ತೊಂದರೆಗಳು ಬರುತ್ತೆ. ಈಗ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ ಅಥವಾ ಎಲ್ಲ ಬೇರೆ ಪ್ರದೇಶಗಳಲ್ಲೂ ಮಹಿಳೆಯರಿಗೆ ಎದುರಾಗುವ ದೊಡ್ಡ ಸಮಸ್ಯೆ ಅಂದರೆ ಮಕ್ಕಳನ್ನು ನೋಡ್ಕೊಳ್ಳೋದು. ಮನೇಲಿ ಪುಟ್ಟ ಪುಟಾಣಿ ಮಕ್ಕಳಿರುತ್ತೆ, ಅವ್ರಿಗೆ ಸ್ಕೂಲಿಗೆ ಕಳಿಸೋದು, ಡ್ರಾಪು ಪಿಕಪ್ ಇರುತ್ತೆ, ಆಮೇಲೆ ಮನೇಲಿ ಅಡುಗೆ ಮಾಡಿಕೊಂಡು ಅವ್ರನ್ನೆಲ್ಲ ಮನೇಲಿ ಏನಾದರೂ ಗಂಡ ಆಫೀಸ್ಗೆ ಹೋಗೋದಿದ್ರೆ ಅವ್ರಿಗೂ ಅವ್ರನ್ನೂ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅರ್ಧ ದಿನ ಅಲ್ಲೇ ಕಳೆದು ಬಿಡ್ತಾರೆ ಅವರು. ಆಮೇಲೆ ಮನೆಯಲ್ಲಿ ಹಿರಿಯರು ಕೂಡ ಇರ್ತಾರೆ, ಅವ್ರ

ಬಿಟ್ಟು ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ, ಇಷ್ಟೆಲ್ಲ ಮಾಡಿ ಮನೇಲಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ, ಹಿರಿಯರು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು. ಅವ್ರನ್ನ ಬಿಟ್ಟು ಇವ್ರಿಗೆ ಆಚೆ ಕಡೆನೂ ಹೋಗೋಕ್ಕಾಗೋದಿಲ್ಲ. ಹಾಗಂತ ಮನೆಯಲ್ಲೇ ಉಳಿದ ಟೈಮ್ನಲ್ಲಿ ಸಮಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗದೆ ಏನು ಮಾಡೋದು ಅಂತ ಆ ಯೋಚನೆಯಲ್ಲೇ ಅರ್ಧ ಒಂದು ಆಯಸ್ಸನ್ನು ಕಳೆದು ಬಿಡ್ತಾರೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ಒಂದು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರಿಗೆ ಮನೆಯಲ್ಲೇ ಕೂತು, ಅಂದರೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿದ ಮೇಲೆ ಅಥವಾ ವಾರದಲ್ಲಿ ತಿಂಗಳಲ್ಲಿ ಕೆಲವೊಂದಿಷ್ಟು ದಿನ ಅಥವಾ ಕೆಲವೊಂದಿಷ್ಟು ಸಮಯ ಮಾತ್ರ ಆ ಕೆಲಸಗಳಿಗೆ ಮೀಸಲಿಡೋದು, ಅಥವಾ ಏನಾದರೂ ಆರ್ಡರ್ಸು ಅವಕಾಶಗಳು ಬಂದರೆ ಮಾತ್ರ ಆ ಕೆಲಸನ ಮಾಡೋದು, ಬಾಕಿ ಟೈಮಲ್ಲಿ ಆರಾಮಾಗಿ ಗೃಹಿಣಿಯಾಗಿ ಮನೆಯ ಮಹಾರಾಣಿಯಾಗಿ ಮನೆಯನ್ನು ನಡೆಸೋದು ಅಂತ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಇಂದಿನ ಬಿಸ್ನೆಸ್ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಜೊತೆಯಾಗಿರಿ, ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮೂಡಿ ಬರ್ತಾ ಇದೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

ಬೆಂಗಳೂರ್ ಬಿಸ್ನೆಸ್ ಬಸ್ನಲ್ಲಿ ಸಾಕ್ತಾ ಇದ್ವಿ ನಾವು, ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಮೊದಲೇ ಹೇಳಿದ ಹಾಗೆ ಮಹಿಳೆಯರು ಎಲ್ಲ ರಂಗದಲ್ಲೂ ಮುಂದಿದ್ದಾರೆ, ಎಲ್ಲ ಬಿಸ್ನೆಸ್ನಲ್ಲೂ ಕೂಡ ಅವರು ಪುರುಷರಷ್ಟೇ ಸಮಾನವಾಗಿ ಭಾಗವಹಿಸ್ತಾರೆ, ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ. ಅಂದರೂ ಕೂಡ ಅವ್ರಿಗೆ ಆದ ಕೆಲವೊಂದು ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕಟ್ಟುಪಾಡುಗಳಿರುತ್ತೆ, ಕೆಲವೊಂದು ತೊಂದರೆ ತಾಪತ್ರಯದಿಂದ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಥವರು ಚಿಕ್ಕ ಪುಟ್ಟದಾಗಿ ಈ ಕಡೆ ಮನಸ್ಸಿನ ಆಸೆನೂ ಈಡೇರಿಸ್ಕೋಬೇಕು, ಎರಡೂ ಆಗಬೇಕು, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರಲ್ವಾ, ಅಂಥವರಿಗೆ ಒಂದು ಪುಟ್ಟಪುಟಾಣಿ ಬಿಸ್ನೆಸ್ ಐಡಿಯಾಗಳನ್ನು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಾವು ಮಾತಾಡ್ತಾ ಸಾಗೋಣ. ಹಾಗೆಯೇ ನಿಮಗೂ ಯಾವುದಾದ್ರೂ ಒಂದು ಐಡಿಯಾ ಇದ್ದರೆ, ಇಲ್ಲ ಇದು ಮಾಡಿದರೆ ಚೆನ್ನಾಗಿರ್ತಿತ್ತು, ಇದು ಬೇರೆಯವ್ರ ಜೊತೆ ಹಂಚಿಕೊಂಡ್ರೆ ಯಾರಿಗಾದರೂ ಒಬ್ಬರಿಗೆ ಅದರಿಂದ ಸಹಾಯ ಆಗುತ್ತೆ, ಉಪಯೋಗ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಕೂಡ ನಿಮಗೆ ಬಂದಿರೋ ಐಡಿಯಾಸನ್ನು ಕೂಡ ನಮ್ಮ ಕೇಳುಗರ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013 9840010013 ಇದು ನಮ್ಮ ವಾಟ್ಸಪ್ ನಂಬರ್. ನಿಮ್ಮಲ್ಲಿರುವ ಒಂದು ಅದ್ಭುತವಾದ ಐಡಿಯಾವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ, ಅದನ್ನು ನಾನು ಕೂಡ ಇಲ್ಲಿ ಹೇಳ್ತೀನಿ. ನಿಮ್ಮ ಒಂದು ಐಡಿಯಾಗಳ ಮೂಲಕ ನಮ್ಮ ಕೇಳುಗರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ, ಬೆಂಗಳೂರಿನಂತಹ ವೇಗವಾಗಿ ಬೆಳೀತಾ ಇರೋ ನಗರದಲ್ಲಿ ಮಹಿಳೆಯರು ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದಕ್ಕೆ ಅವಕಾಶಗಳು ತುಂಬಾ ಇದೆ. ಕಡಿಮೆ ಹೂಡಿಕೆಯಿಂದನೇ ಅಥವಾ ಸಣ್ಣ ಪ್ರಮಾಣದಲ್ಲಿ ಆರಂಭಿಸಬಹುದಾದ ಕೆಲವು ಅತ್ಯುತ್ತಮ ಬಿಸ್ನೆಸ್ ಐಡಿಯಾಗಳು ಅಂದರೆ, ಈಗ ಮನೆ ಅಡುಗೆ ಮತ್ತು ಟಿಫನ್ ಸರ್ವಿಸು, ಹೋಮ್ ಕೇಟ್ರಿಂಗ್ ಮತ್ತು ಟಿಫನ್ ಸರ್ವಿಸ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಏನಾಗುತ್ತೆ ಅಂದರೆ, ಬೆಂಗಳೂರಿನಂಥ ಮಹಾನ್ ನಗರಗಳಲ್ಲಿ ಐಟಿ ಉದ್ಯೋಗಿಗಳು ಮತ್ತು ಬ್ಯಾಚುಲರ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮನೆ ಅಡುಗೆಗೆ ಭಾರಿ ಬೇಡಿಕೆ ಇದೆ. ಹೇಗೆ ಆರಂಭ ಮಾಡಬಹುದು ಅಂತ ಹೇಳೋದಾದರೆ, ನಮ್ಮ ಮನೆ ಅಡುಗೆ ಮನೆಯಿಂದನೇ ಆರಂಭ ಮಾಡ್ಬೋದು. ಶುದ್ಧ ಹಾಗೂ ಆರೋಗ್ಯಕರ ಊಟ ತಿಂಡಿ ನೀಡೋದು, ಟೈಮ್ ಸೆನ್ಸ್ ಕರೆಕ್ಟ್ ಇರಬೇಕು. 9 ಗಂಟೆ ಅಂತ ಹೇಳಿದ್ರೆ 12 ಗಂಟೆಗೆ ಕೊಡೋದಲ್ಲ, ಕರೆಕ್ಟಾಗಿ ಅವ್ರು ಯಾವ ಟೈಮಿಗೆ ಆರ್ಡರ್ ಮಾಡಿರ್ತಾರೆ ಆ ಟೈಮಿಗೆ ನಾವು ಫುಡ್ ಡೆಲಿವರಿ ಮಾಡಿದ್ರೆ. ಜೊತೆಗೆ ನಾವೇನು ಮಾಡ್ಬೋದು ಅಂದರೆ, ಈಗ ಎಷ್ಟೊಂದು ಫುಡ್ ಡೆಲಿವರಿ ಆ್ಯಪ್ಗಳು ಇರುತ್ತೆ, ಆ ಆ್ಯಪ್ಗಳ ಜೊತೆಗೆ ನಾವು ಕೈ ಜೋಡಿಸ್ಕೊಂಡು ಅಥವಾ ಸ್ಥಳೀಯ PG ಮತ್ತು ಆಫೀಸ್ಗಳಿಗೆ ತಿಂಗಳ ಆಧಾರದ ಮೇಲೆ ಕೂಡ ನಾವು ಟಿಫಿನ್ ಸರ್ವಿಸ್ ಸಪ್ಲೈ ಮಾಡೋದು ಆಗಲಿ ಅಥವಾ ಊಟ ಸಪ್ಲೈ ಮಾಡೋದಾಗಲಿ ಕಾಂಟ್ರಾಕ್ಟ್ ತೊಗೊಂಡಾಗ, ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕಷ್ಟೇ, ಫುಲ್ ಡೇ ಅಲ್ಲ, ಒಂದು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ದಿನಗಳಲ್ಲಿ ಅಂತ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಸ್ವಲ್ಪ ಸಹಾಯ ಆಗಬಹುದು. ಈ ಒಂದು ಬಿಸ್ನೆಸ್ ಐಡಿಯಾ ಅಂತ ನಾನು ಅನ್ಕೊಂತೀನಿ. ಮತ್ತಷ್ಟು ಬಿಸ್ನೆಸ್ ಐಡಿಯಾಗಳೊಂದಿಗೆ ನಿಮ್ಮ ಜೊತೆ ಆಗ್ತೀನಿ ಇದೆರಡು ಗೀತೆಗಳ ನಂತರ.

ಆಕಾಶವಾಣಿ ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 101.3 ಮೆಗಾಹರ್ಟ್ಸ್ಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಮಹಿಳೆಯರಿಗಾಗಿ, ವಿಶೇಷವಾಗಿ ಮನೆಯಲ್ಲೇ ಕುಳಿತು ಮಾಡಬಹುದಾದಂತಹ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮುಂದಿನ ಒಂದು ಐಡಿಯಾ ಬಗ್ಗೆ ಹೇಳೋದಾದರೆ, ಹೋಮ್ ಬೇಸ್ಡ್ ಡೇ ಕೇರ್ ಸೆಂಟರ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಪತಿ ಪತ್ನಿ ಇಬ್ಬರು ಕೆಲಸಕ್ಕೆ ಹೋಗೋ ಕುಟುಂಬಗಳು ಹೆಚ್ಚಾಗ್ತಾ ಇವೆ. ಆದ್ದರಿಂದ ಈ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವಂತಹ ನಂಬಿಕಸ್ಥ ಡೇ ಕೇರ್ ಕೇಂದ್ರಗಳಿಗೆ ತುಂಬ ಬೇಡಿಕೆ ಇದೆ. ಏನು ಅಗತ್ಯತೆ ಇದೆ ಅಂದರೆ ಹೇಗೆ ಮಾಡಬಹುದು ಅನ್ನೋದಾದರೆ, ಮನೆಯಲ್ಲಿ ಸ್ವಲ್ಪ ಅಂದರೆ ನಮ್ಮ ಮನೆ ಸ್ವಲ್ಪ ವಿಶಾಲವಾಗಿರಬೇಕು, ಅಥವಾ ಮನೆ ಮುಂದೆ ಸ್ವಲ್ಪ ಜಗಲಿತರ ಜಾಗ ಇದ್ದರೂ ಓಕೆ. ಇಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳು ಮತ್ತು ಸುರಕ್ಷಿತ ವಾತಾವರಣ, ಮುಖ್ಯವಾಗಿ ಮಕ್ಕಳನ್ನು ಈ ಡೇ ಕೇರ್ ಸೆಂಟರ್ ಮುಂತಾದ ಒಂದು ಮಕ್ಕಳನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ಫಸ್ಟು ಅಲ್ಲಿ ಎಷ್ಟು ಸುರಕ್ಷಿತ, ಎಲ್ಲ ರೀತಿಯಿಂದನೂ ಎಷ್ಟು ಸುರಕ್ಷಿತ ಅನ್ನೋದನ್ನು ನಾವು ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ನಂತರ ನಮಗೆ ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ಇದ್ದರೆ ಮೊದಲಿನ ಪಾಯಿಂಟ್ ಪ್ಲಸ್ ಪಾಯಿಂಟ್ ಮೊದಲಿನ ಪಾಯಿಂಟ್ ಅಂದರೆ ಮಕ್ಕಳಲ್ಲಿ ನಮಗೆ ತುಂಬ ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು. ನಿಮಗೆ ಗೊತ್ತು, ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಹಠ ಮಾಡ್ತವೆ, ಎಷ್ಟು ರಚ್ಚೆ ಹಿಡಿತವೆ. ಒಂದೊಂದು ನಿಮಿಷಕ್ಕೊಂದೊಂದು ಥರ ಮೂಡ್ ಇರುತ್ತೆ ಅವ್ರದ್ದು. ಆ ಮೂಡ್ಗಳಿಗೆ ನಾವು ಅವ್ರ ಜೊತೆ ಮಕ್ಕಳಾಗಿ ಬೆರೆಯುವಂಥವ್ರು ಆಗಿರಬೇಕು. ಅದು ಅಂತಹ ಒಂದು ಮಕ್ಕಳನ್ನು ನಿಭಾಯಿಸುವ ಆಸಕ್ತಿ ನಮ್ಮಲ್ಲಿದ್ದರೆ ಇದು ಒಂದು ಅತ್ಯಂತ ಹೆಚ್ಚು ಆದಾಯ ತರುವ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳೋದಾದರೆ, ಕಸ್ಟಮೈಸ್ಡ್ ಬೊಟಿಕ್ ಮತ್ತು ಟೇಲರಿಂಗು. ಈಗ ಫ್ಯಾಷನ್ ಮತ್ತು ಟ್ರೆಂಡಿ ಉಡುಪುಗಳಿಗೆ ಬೆಂಗಳೂರಿನಲ್ಲಿ ಸದಾ ಮಾರುಕಟ್ಟೆ ಇದ್ದೇ ಇದೆ. ನಮಗೆ ಡಿಸೈನಿಂಗು ಗೊತ್ತಿದ್ದರೆ ಸ್ವತಃ ಮಾಡ್ಬೋದು, ಇಲ್ಲದಿದ್ದರೆ ಒಬ್ಬರು ಅಥವಾ ಇಬ್ಬರು ಟೇಲರ್ಗಳನ್ನು ಕೆಲಸಕ್ಕಿಟ್ಕೊಂಡು ಕಸ್ಟಮ್ ಸ್ಟಿಚಿಂಗು, ಬ್ಲೌಸು, ಕುರ್ತಿ ಇತ್ಯಾದಿನ ಮಾಡ್ಬೋದು. ಈಗಂತೂ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಮೂಲಕ, ವಾಟ್ಸಪ್ ಗ್ರೂಪ್ಗಳ ಮೂಲಕ ನಮ್ಮ ಡಿಸೈನ್ಗಳನ್ನು ಪ್ರಮೋಟ್ ಮಾಡ್ಬೋದು ನಾವು. ಹಾಗೆ ಹೇಗೆಲ್ಲ ನಾವು ಆಫರ್ ಕೊಟ್ಟು ಜನರನ್ನ ಸೆಳಿಬೋದು ಈ ವಾಟ್ಸಪ್ಗಳ ಮೂಲಕನೇ ಅಂತ ನಿಮಗೆ ಎಲ್ಲ ಗೊತ್ತಿದ್ದೇ ಇದೆ. ಯಾಕಂದರೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟು ಏನು ಯಾರೇನು ಇಲ್ಲ, ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅದಕ್ಕೆ ಅಂಟ್ಕೊಂಡೇ ಇರ್ತೀವಿ. ಸೊ ಈ ಒಂದು ರೀತಿಯಿಂದನೂ ಕೂಡ ನಮ್ಮ ಬಿಸ್ನೆಸ್ಗಳನ್ನು ನಾವು ಪ್ರಮೋಟ್ ಮಾಡ್ಬೋದು ಅಂತ ಹೇಳ್ತಾ ಒಂದು ಗೀತೆಯ ನಂತರ ಮತ್ತಷ್ಟು ಮಾತುಕತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಬಣ್ಣದ ಗೆಜ್ಜೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 4:40:36. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಗ್ತಾ ಇದ್ವಿ. ಮಹಿಳೆಯರಿಗಾಗಿ ಕೆಲವೊಂದು ಬಿಸ್ನೆಸ್ ಐಡಿಯಾಗಳನ್ನು ಶೇರ್ ಮಾಡ್ಕೋತಾ ಇದ್ವಿ ನಾವು. ಹಾಗೆಯೇ ಇನ್ನೊಂದು ಒಂದು ಐಡಿಯಾ ಹೇಳೋದಾದರೆ ಕ್ಲೌಡ್ ಕಿಚನ್ ಅಥವಾ ಹೋಮ್ ಬೇಕರಿ, ಕೇಕ್ ಪೇಸ್ಟ್ರಿ ಕುಕ್ಕೀಸ್ ತಯಾರಿಸೋದು. ನಿಮ್ಗೆ ಇಷ್ಟ ಆದರೆ ಇದೊಂದು ಸೂಪರ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಇದರ ವಿಶೇಷತೆ ಏನಂದರೆ ಇದಕ್ಕೆ ದೊಡ್ಡ ಅಂಗಡಿಯ ಅಗತ್ಯವೇನೂ ಇರೋದಿಲ್ಲ. ಆರ್ಡರ್ ಬಂದಾಗ ಮಾತ್ರ ಕೇಕ್ ಸಿದ್ಧಪಡಿಸಿ ಕೊಡ್ಬೋದು. ಹುಟ್ಟುಹಬ್ಬ ಮತ್ತು ಪಾರ್ಟಿಗಳಿಗೆ ಕೂಡ ಕಸ್ಟಮೈಸ್ಡ್ ಕೇಕ್ಗಳಿಗೆ ಒಳ್ಳೆಯ ಲಾಭ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಆನ್ಲೈನ್ ರೀಸೆಲ್ಲಿಂಗ್ ಮತ್ತು ಇಕಾಮರ್ಸ್, ಸೀರೆಗಳು, ಜುವೆಲ್ಲರಿ, ಕುರ್ತಿಗಳು ಅಥವಾ ಮನೆ ಅಲಂಕಾರಿಕ ವಸ್ತುಗಳನ್ನು ಕೂಡ ಹೋಲ್ಸೇಲ್ ದರದಲ್ಲಿ ಖರೀದಿಸಿ ಆನ್ಲೈನ್ನಲ್ಲಿ ಮಾರಾಟ ಮಾಡ್ಬೋದು. ಇದಕ್ಕೆ ಕೂಡ ಹಲವಾರು ಪ್ಲಾಟ್ಫಾರ್ಮ್ಗಳು ನಿಮಗೆ ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ಬೋದು. ಮತ್ತಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಸಾಗೋಣ. ಈ ಒಂದು ಗೀತೆಯ ನಂತರ ಮಿಡಿದ ಶ್ರುತಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 4:51:05. ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಾವು ಮಹಿಳೆಯರಿಗಾಗಿಯೇ ವಿಶೇಷವಾದ ಒಂದು ಚಿಕ್ಕ ಪುಟ್ಟ ಐಡಿಯಾಗಳನ್ನ ಇಟ್ಟುಕೊಂಡು ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳ್ತಾ ಇದ್ವಿ. ಇದಕ್ಕೋಸ್ಕರ ಸರ್ಕಾರದಿಂದ ನಿಮಗೆ ಸಾಲದ ನೆರವು ಕೂಡ ಸಿಗುತ್ತೆ. ಸ್ವಲ್ಪ ಎಲ್ಲ ಕಡೆ ವಿಚಾರಿಸ್ಬೇಕು, ಅದಕ್ಕೆ ಸಂಬಂಧಪಟ್ಟ ಮೂಲಗಳನ್ನು ಹುಡುಕಾಡಿದಾಗ ನಿಜವಾಗ್ಲೂ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಇದರ ಜೊತೆಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯ ಕೂಡ ಮುಗಿಸುವಂತಹ ಸಮಯ ಆಗಿದೆ. ಇಂದು ಪ್ರಸಾರವಾದ ಪ್ರಸಾರವಾದ ಕಾರ್ಯಕ್ರಮ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದೆ ಸ್ಟುಡಿಯೋಗೆ ಬಂದಾಗ ನಿಮ್ಮನ್ನು ಭೇಟಿಯಾಗ್ತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ, ಹರಟೆ ಹೊಡೆಯೋಣ ಅಂತ ಹೇಳ್ತಾ ಇಲ್ಲಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಮುಗಿಸುವಂಥ ಸಮಯ ಬಂದಿದೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮ ಮ್ಯೂಸಿಕಲಿ ಯಾರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇತರ ಸದ್ದು ಸ್ಟುಡಿಯೋ ಸುತ್ತಮುತ್ತ ಇದೆ. ಕನ್ನಡ ಕಾಮನವಿಲ್ ಎಫ್ಎಂ ರೈಟ್ 101.3 ಮೆಗಾಹೆರ್ಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಮಂಗಳವಾರದ ಈ ಒಂದು ಮಳೆಯ ಸಂಜೆಯಲ್ಲಿ ನಾನು ಸ್ಟುಡಿಯೋದಲ್ಲಿ ಹಾಜರಾಗಿದ್ದೀನಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. 5 ಗಂಟೆಯಿಂದ 11 ಗಂಟೆವರೆಗೂ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಕೇಳ್ತಾ ಇರಿ ಕನ್ನಡ ಕಾಮನವಿಲ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಈ ಗೀತೆ ನಿಮ್ಮೆಲ್ಲರಿಗಾಗಿ ಎಂಜಾಯ್ ಮಾಡಿ.

ಸಂದೇಶಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಬಹಳ ಜನ ಈಗಾಗಲೇ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಒಬ್ಬ ಇಷ್ಟು ದಿನ ಹೋಗಿದೆ ಬಂದು ಅಂತ. ನನಗೂ ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ ಎಲ್ಲರನ್ನೂ, ನಮ್ಮ ಸ್ಟುಡಿಯೋನ, ನಮ್ಮ ಆಕಾಶವಾಣಿಯನ್ನು, ಜೊತೆಗೆ ನಮ್ಮ ಎಲ್ಲ ನಮ್ಮ ಶ್ರೋತೃಗಳನ್ನೆಲ್ಲನೂ ಮಿಸ್ ಮಾಡ್ಕೊಳ್ತಾ ಇದ್ದೆ. ಏನು ಮಾಡೋದು, ಕೆಲಸದ ಒತ್ತಡ, ಬಹಳಷ್ಟು ಪ್ರಯಾಣ. ಸೊ ಹೀಗಾಗಿ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಓಕೆ, ಈಗ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಾ. ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ, ಹೇಗಿದ್ದೀರಾ? ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ. ಪ್ರಶಾಂತ್, ವೆರಿ ಹಾರ್ಟಿ ವೆಲ್ಕಮ್ ಟು

ಅಯ್ಯೋ ಬಂದ್ರಲ್ಲ ಆಕಾಶವಾಣಿಗೆ ಅಂತ ಹೇಳಿ. ಓ ಥ್ಯಾಂಕ್ ಯು. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾರೆ, ಶುಭ ಸಂಜೆ ಪ್ರಶಾಂತ್ ಅಂತ ಹೇಳ್ತಾ ಇದ್ರೆ, ಹಾಗೆ ಅಮೃತ ರಮೇಶ್ ಅವರ ಸಂದೇಶ ಬಂದು ತಲುಪಿದೆ, ವೆಲ್ಕಮ್ ವೆಲ್ಕಮ್ ಪ್ರಶಾಂತ್, ಒಂದು ತಿಂಗಳ ನಂತರ ಆಗಮನ, ಎಲ್ಲೋಗ್ಬಿಟ್ಟಿದ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಶುಭ ಸಂಜೆ, ನಮಸ್ಕಾರ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಸೋಮಶೇಖರ್ ಅವರ ಸಂದೇಶ ಬಂದಿದೆ. ಜೊತೆಯಲ್ಲಿ ಅಬ್ಬಾ ಇವತ್ತು ಟೈಮ್ ಮಾಡ್ಕೊಂಡು ಬಂದುಬಿಟ್ರಲ್ಲ ಪ್ರಶಾಂತ್, ಇಷ್ಟು ದಿನ ಎಲ್ಲಿ ಮಾಯ ಆಗಿದ್ರಿ ಕೇಳ್ಬೋದಾ ಅಂತ ಪೂಜಾ ಅವರು ಹೇಳ್ತಿದ್ದಾರೆ. ಹೌದು ಹೌದು, ಒಂದು ಸ್ವಲ್ಪ ಹಾಗೆ ಕೆಲಸದ ಮೇಲೆ ಊರಲ್ಲೂ ಇರಲಿಲ್ಲ, ಬಹಳಷ್ಟು ಕೆಲಸಗಳು ಇತ್ತು. ಕಂಪ್ಲೇಂಟ್ ಕೊಡೋರು ರೇಂಜ್ಗೆ ಹೋಗ್ಬಿಟ್ಟಿದ್ರಲ್ಲಪ್ಪ, ಇಷ್ಟು ದಿನ ರಜಾನ ಅಂತ ನಾಗರತ್ನ ಅವರು ರಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಓ ವೆರಿ ಗುಡ್ ಈವ್ನಿಂಗ್ ಪ್ರಶಾಂತ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ಸೋ ಎಲ್ಲರಿಗೂ ಮತ್ತೊಮ್ಮೆ ವೆರಿ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಹಾಗೆ ಎನರ್ಜೆಟಿಕ್ ಆಗಿ ಮಾತಾಡ್ಕೊಂಡು ಹೋಗೋಣ, ಬಹಳಷ್ಟು ವಿಚಾರಗಳಿದೆ ಮಾತಾಡೋದು. ಹಾಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯ ಮಾತಾಡ್ತಾ ಇದ್ದೀವಿ ಖಂಡಿತ ತಿಳಿಸ್ತೀನಿ. ಕೇಳ್ತಾರೆ ಕನ್ನಡ ಕಾಮನ್ ಬಿಲೋ ಫ್ರಮ್ ರೈನ್ಬೋ 101.3.

ಪ್ರೀತ್ ಸೇ ಪ್ರೀತ್ ಸೇ ಹೇಮಂತ್ ಅವರ ಧ್ವನಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆನ ಕೇಳ್ತಾ ಇದ್ವಿ. ಓಕೆ, ಹಾಗೆ ಮಾತಾಡ್ತಾ ಹೋಗೋಣ ಬನ್ನಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತಾಡ್ತಾ ಇದ್ದೀವಿ? ನಮಸ್ಕಾರ, ಹಾಡುಗಳಂತೂ ಸೂಪರ್ ಅಂತ ಶ್ವೇತಾ ಎಸ್ ರಾವ್ ಅವರು ಸುಳ್ಯದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಯಲ್ಲಿ ರಾಣಿ ಹಳೇಬೀಡು ಅವರು ಹೇಳ್ತಾರೆ, ಪ್ರಶಾಂತ್ ಹೇಗಿದ್ದೀರಾ, ತುಂಬ ದಿನ ಆಗೋಯ್ತಲ್ಲ, ನಿಮ್ಮ ವಾಯ್ಸ್ ಕೇಳಿ ಖುಷಿ ಆಗ್ತಾ ಇದೆ ಅಂತ. ಥ್ಯಾಂಕ್ಸ್ ಅ ಲಾಟ್. ಓಕೆ ಓಕೆ, ಇವತ್ತು ನಿಮ್ಮ ಜೊತೆಯಲ್ಲಿ ಖಂಡಿತ ನಾವಿದ್ದೇ ಇರ್ತೀವಿ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತೀರಿ, ಕೋಪ ಇತ್ತು ನಿಮ್ಮ ಮೇಲೆ ನನಗೆ, ಎಷ್ಟು ದಿನ ಹೋಗಿದೆ ನೀವು ಬಂದು, ಆ ಕೋಪನೇ ಎಲ್ಲ ಹಾಡುಗಳಾಗಿ ಬರ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಇರ್ಬೋದೇನೋ. ಜಮಖಂಡಿಯಿಂದ ವಿಶ್ವ ಅವರು ಹೇಳ್ತೀರಿ, ಗುಡ್ ಈವ್ನಿಂಗ್ ಪ್ರಶಾಂತ್, ಆರಾಮಾಗಿದ್ದೀರಾ ತಾನೇ ನೀವು ಅಂತ. ಹಾಂ, ಖಂಡಿತ ಆರಾಮಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಭಾನ್ ಕೋರಿಯವರು ಹಂಪಸಾಗರದಿಂದ ಹೇಳ್ತೀರೆ, ತುಂಬ ದಿನ ಆದಮೇಲೆ ನೀವು ಬರ್ತಾ ಇದ್ದೀರಲ್ಲ ಪ್ರಶಾಂತ್ ಅಂತ ಹೇಳ್ತೀರೆ. ಎಸ್ ಹೌದು, ಹಲೋ ಪ್ರಶಾಂತ್, ಧ್ವನಿ ಕೇಳಿ ಒಂದು ತಿಂಗಳಾಯಿತು, ಎಲ್ಲಿ ಹೊಟ್ಟೋಗ್ಬಿಟ್ಟಿದ್ದೀರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಶಾಂತ್ ಹೇಗಿದ್ದೀರಾ ಅಂತ ನಾಗರತ್ನ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಐ ಆಮ್ ರಿಯಲಿ ಫೈನ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಒಂದೊಂದು ಸರಿ ಏನನ್ಸುತ್ತೆ ಅಂತಂದರೆ, ತುಂಬ ದಿನದಿಂದ ಮನಸ್ಸಲ್ಲಿ ಕೂಡ ಈ ಒಂದು ಪ್ರಶ್ನೆ ಓಡ್ತಾ ಇತ್ತು ನನಗೆ, ನಮ್ಮ ಜೀವನದಲ್ಲಿ ಒಂದು ಯಶಸ್ಸಿಗೆ ಏನಾದರೂ ಒಂದು ಕಾರಣ ಇರುತ್ತೆ, ವೈಯಕ್ತಿಕವಾಗಿ ನಮಗೆ ಇರುವಂತಹ ಒಂದು ಪ್ರೇರಣೆನ, ಮೋಟಿವೇಶನ್ನ, ಅಥವಾ ನಮಗೆ ಇರಬೇಕಾಗಿರುವಂತಹ ಶಿಸ್ತ, ಅದು ಒಂದೊಂದು ಸರಿ ಗೊತ್ತಾಗೋದಿಲ್ಲ. ನೀವೇನಂತೀರಾ, ಶಿಸ್ತು ಮುಖ್ಯ ಒಂದು ಸಕ್ಸಸ್ಗೆ ಅಂತ ಅಂತೀರೋ, ಅಥವಾ ಪ್ರೇರಣೆ ಮುಖ್ಯ ಅಂತ ಹೇಳ್ತಿರೋ, ಡಿಸಿಪ್ಲಿನ್ ಮುಖ್ಯನೋ ಅಥವಾ ಮೋಟಿವೇಶನ್ ಮುಖ್ಯನೋ ಒಂದು ಸಕ್ಸಸ್ಗೆ, ನೀವು ನನಗೆ ತಿಳಿಸ್ಬೋದು. 9400910013 ನೀವು ಸಂದೇಶವನ್ನು ಕಳಿಸೋ ಮುಖಾಂತರ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ, ತುಂಬ ದಿನ ಆಗಿದೆ ಕೇಳಿ, ನನ್ನ ಫೇವ್ರೇಟ್ ಕೂಡ ಇದು. ಈ ಗೀತೆಯನ್ನು ಎಂಜಾಯ್ ಮಾಡೋಣ ಬನ್ನಿ. ಇದಾದ ನಂತರ ಇನ್ನಷ್ಟು ಮಾತು ಸಂದೇಶಗಳು ಮುಂದುವರಿಸ್ತಾ ಹೋಗೋಣ. ನಮ್ಮ ನೀವೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಐದು ಗಂಟೆ 37 ನಿಮಿಷ ಆಗಿದೆ, ಕೇಳ್ತಾ ಇದ್ದಾರೆ ಕನ್ನಡ ಕಾಮನ್ ಬಿಲೋ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಗೆ ಮುಂದುವರಿತಾ ಮುಂದೆ ಹೋಗ್ತಾ ಹೋಗ್ತಾ ಬಹಳಷ್ಟು ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸಂದೇಶಗಳಲ್ಲಿ ಬಹಳಷ್ಟು ಮಿಕ್ಸ್ಡ್ ಒಪಿನಿಯನ್ ಇದೆ, ಏನು ಇರಬೇಕು ನಾನು ಕೇಳಿದಂತಹ ಪ್ರಶ್ನೆಗೆ ಸಕ್ಸಸ್ಗೆ ಮುಖ್ಯ ಆಗಿರೋದು ಯಾವುದು, ಒಂದು ಮೋಟಿವೇಶನ ಅಥವಾ ಡಿಸಿಪ್ಲಿನ್ ಯಾವುದು ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರವನ್ನು ಕೊಡ್ತಾ ಇದ್ದಾರೆ, ಹಾಗೆ ಇನ್ನೊಂದು ಗೀತೆಯನ್ನು ಕೇಳೋಣ. ಅದಾದ ಮೇಲೆ ನಾವು ಏನೆಲ್ಲ ಉತ್ತರ ಕಳಿಸಿದರೆ ನೋಡೋಣ. ನೀವು ಉತ್ತರವನ್ನು ಕಳಿಸ್ಬೇಕು ಅಂತಂದರೆ 9408090013 ನೀವು ಸಂದೇಶವನ್ನು ಕಳಿಸ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬಹುದು. ಸಕ್ಸಸ್ಗೆ ಯಾವುದು ಇಂಪಾರ್ಟೆಂಟ್, ಮೋಟಿವೇಶನ್ ಅಥವಾ ಡಿಸಿಪ್ಲಿನ್? ನೀವು ಸಂದೇಶವನ್ನು ಕಳಿಸ್ಬೋದು. ಸ್ನೇಹಿತರೆ ಕೇಳಿ ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಎಫ್ ಎಂ ರೈನ್ಬೋ 101.3 ಅಲ್ಲಿ.

ನೋಡ ಬನ್ನಿ ಯಾರ್ಯಾರು ಏನೇನು ಉತ್ತರವನ್ನು ಕೊಟ್ಟಿದ್ದಾರೆ, ಓಕೆ ಯಾವ ಥರ ಇದ್ದರೆ ಯಶಸ್ಸು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನೋಡ ಬನ್ನಿ, ಸಿದ್ದಾಪುರ ವೀರಣ್ಣ ಅವರು, ಗುಡ್ ಈವ್ನಿಂಗ್ ಸರ್, ಹೇಗಿದ್ದೀರಾ? ಯಾವುದೇ ಪರಿಸ್ಥಿತಿ ಬಂದರೂ ವಿಚಲಿತರಾಗದೆ ಹಿಡಿದ ಕೆಲಸ ಹಿಡಿದು ಎದುರಿಸಿದರೆ ಸಕ್ಸಸ್ ಅಂತ ಹೇಳ್ತಾರೆ. ಅಂದರೆ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಅಂತ ಇವರು ಹೇಳ್ತಿರೋದು. ಕಾರ್ಯಕ್ರಮ ರಸಮಯವಾಗಿ ಮೂಡಿ ಬರ್ತಾ ಇದೆ, ಒಳ್ಳೊಳ್ಳೆ ಗೀತೆಗಳು ಅಂತ ನಾಗರಾಜ್ ನಂಗಲಿ ಮುಳುಬಾಗಿಲು ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ವೆರಿ ನೈಸ್, ಥ್ಯಾಂಕ್ ಯು. ಟು ವರ್ಕ್ ಡಿಸಿಪ್ಲಿನ್ ಇಸ್ ನೆಸರಿ, ಟು ಅರ್ನ್ ಮನಿ ಫೇಟ್ ಇಸ್ ನೆಸಸರಿ, ಓಕೆ ಟು ಅಚೀವ್ ಸಮಥಿಂಗ್ ಪೀಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಪೇರೆಂಟ್ಸ್ ಆರ್ ನೆಸರಿ ಅಂತ ಅಶೋಕ್ ಲಿಂಗಯ್ಯ ಅವರ ಸಂದೇಶ ಬಂದಿದೆ. ಒಂದು ಒಳ್ಳೆ ಸಂದೇಶ ಅಶೋಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಅವರೇ, ಓಕೆ ಲಾಂಗ್ ಲೀವ್ ತೊಗೊಂಡ್ಬಿಟ್ಟಿದ್ದಾರಲ್ಲ, ಏನು ವಿಶೇಷ ಅಂತ ಶೃಂಗೇರಿಯಿಂದ ಶ್ರೀಧರ ಅರಸನಬಾಳು ಅವರು ಹೇಳ್ತಿದ್ದಾರೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿದೆ. ಸರಿ, ಈಗ ನೀವು ಕೇಳಿರುವ ಪ್ರಶ್ನೆ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಖಂಡಿತ, ಮೊದಲ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕ ಡೆಡಿಕೇಶನ್ ಬೇರೆ ಸಾಧಕರ ಯಶಸ್ಸು ಸಹ ಸ್ಫೂರ್ತಿಯಾಗುತ್ತೆ. ನನ್ನ ಪ್ರಕಾರ ಎಲ್ಲದೂ ಬೇಕು ಅನಿಸುತ್ತೆ ಅಂತ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ಇನ್ಮೇಲಿಂದ ಖಂಡಿತ ಬರ್ತಿರಲ್ಲ ಅಂತ ಹೇಳ್ತೀವಿ. ಎಸ್, ಡೆಫಿನೆಟ್ಲಿ ಒಂದು ಮಿಸ್ ಮಾಡಲ್ಲ, ಇನ್ಮೇಲಿಂದ ಭೇಟಿ ಆಗ್ತಾ ಹೋಗೋಣ. ಕನ್ನಡ ಕಾಮನ ಬಿಲ್ಲಿನಲ್ಲಿ ಹಲೋ ಪ್ರಶಾಂತ್ ಅವರೇ, ಸುಧೀಂದ್ರ ಮಲ್ಲೇಶ್ವರಂಯಿಂದ ನಾನು ಈ ಸಂದೇಶವನ್ನು ಕಳಿಸ್ತಾ ಇರೋದು. ಸಕ್ಸಸ್ ಅಥವಾ ಯಶಸ್ಸು ಅನ್ನೋದು ಒಂದು ಯಾವಾಗ ಎಲ್ಲಿ ಸಿಗತ್ತೆ ಅನ್ನೋದು ಗೊತ್ತಿಲ್ಲ. ಆ ಗುಟ್ಟು ತಿಳ್ಕೊಂಡು ಹೋದಾಗ, ಯಾಕೆ ಅಂದರೆ ಸಸ್ಪೆನ್ಸ್ ಇರುತ್ತೆ ಜೀವನದಲ್ಲಿ, ಪ್ರತಿದಿನವೂ ಥ್ರಿಲ್ಲಿದ್ದೇ ಇರುತ್ತೆ. ಸೊ ಬೇಕಾಗಿರೋದು ತಾಳ್ಮೆ ಮಾತ್ರ. ಹಾಗೆ ಸಸ್ಪೆನ್ಸ್ ಓಪನ್ ಆದಾಗ ನಮಗೆ ನಿಜವಾಗ್ಲೂ ಅದು ಯಶಸ್ಸು ಸಿಗುತ್ತೆ. ಸೊ ಹಾಗಾಗಿ ನಮಗೆ ಪ್ರೇರಣೆ ತುಂಬ ಮುಖ್ಯ ಅಂತ ಅವರು ಹೇಳ್ತಿದ್ದಾರೆ. ನಮ್ಮ ಜೀವನದಲ್ಲಿ ಯಶಸ್ಸು ಪಡಿಬೇಕು ಅಂತಂದರೆ ಫಸ್ಟ್ ದೃಢ ನಿರ್ಧಾರ ಇಟ್ಕೋಬೇಕು, ಮತ್ತು ತುಂಬ ಸಲ ಯೋಚನೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕಿದರೆ ಒಳ್ಳೆಯದು. ಆಮೇಲೆ ಮೈನ್ ಪಾಯಿಂಟ್ ಅಂತಂದರೆ, ಕೆಲಸ ಆಗೋವರೆಗೂ ಯಾರಿಗೂ ಹೇಳಬಾರ್ದು, ಇಲ್ಲಾಂದರೆ ದೃಷ್ಟಿಗೇನೆ ಅರ್ಧ ಕೆಲಸ ನಿಂತು ಹೋಗ್ಬಿಡತ್ತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಓ ವೆರಿ ನೈಸ್, ಓಕೆ. ಶುಭ ಸಂಜೆ ಪ್ರಶಾಂತ್ ಅಂತ ನುಂಕಪ್ಪ ಕಂಬಾಳೆಯವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಪ್ರೇರಣೆ ತುಂಬ ಮುಖ್ಯ ಅಂತ ಹೇಳಿ ಸಂಜೆ ಬಾನಿನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಎಲ್ಲ ಚೆನ್ನಾಗಿದೆ. ಧನ್ಯವಾದಗಳು ಪ್ರಶಾಂತ್ ಅಂತ. ಮುಡಲ ವಿಟ್ಲಾಪುರದಿಂದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಅದಕ್ಕೆ ಧನ್ಯವಾದಗಳು ಅಂತ ಅಮೃತ ರಮೇಶ್ ಅವರು ಹೇಳ್ತಿದ್ದಾರೆ. ಜೊತೆಗೆ ಶಿಸ್ತು ತುಂಬ ಮುಖ್ಯ ಜೀವನದಲ್ಲಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಜೊತೆಗೆ ಪ್ರಶಾಂತ್ ಅವರೇ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ನಿಮ್ಮ ಕಾರ್ಯಕ್ರಮದಲ್ಲಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಹಾಗೆ ಶಿಸ್ತು ಜೀವನದಲ್ಲಿ ತುಂಬ ಮುಖ್ಯ ಅಲ್ವೇನ್ರಿ ಅಂತ ಅವರು ಹೇಳ್ತಿದ್ದಾರೆ. ಹೌದು ನಾಗೇಂದ್ರ ಅವರೇ, ಥ್ಯಾಂಕ್ಸ್ ಅಲಾಟ್. ನನ್ನ ಅಚೀವ್ಮೆಂಟ್ ಸಕ್ಸಸ್ಗೆ ಕಾರಣ ಯಾವಾಗಲೂ ವರ್ಕೌಟ್ ಮಾಡಬೇಕು, ಅದೇ ತುಂಬ ಮುಖ್ಯ. ಕೆಲಸ ಮಾಡಬೇಕು, ಅದು ಶಿಸ್ತಿನಿಂದ ಕೆಲಸ ಮಾಡಬೇಕು ಅಂತ ಸಂದೇಶವನ್ನು ಕಳಿಸ್ತಾ ಇರೋದು. ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಸೊ ಬಹಳಷ್ಟು ಜನ ಶಿಸ್ತು ಮುಖ್ಯ ಅಂತ ಹೇಳ್ತಾರೆ, ಕೆಲವರು ಪ್ರೇರಣೆ ಮುಖ್ಯ ಅಂತ ಹೇಳ್ತಾರೆ. ಯಾವುದು ಮುಖ್ಯ ನಿಮಗೇನು ಅನಿಸುತ್ತೆ? ನೀವು ಸಂದೇಶವನ್ನು ಕಳಿಸ್ಬೋದು 9480910013.

ಮುಖ್ಯ ಆಗತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಬಹಳಷ್ಟು ಜನ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಒಂಥರ ಮೋಟಿವೇಶನ್ ಅನ್ನೋದು ಯಾವಾಗಲೂ ಟೆಂಪ್ರರಿ ಅಂತಲೇ ಅನಿಸುತ್ತೆ, ಶಿಸ್ತು ಯಾವಾಗಲೂ ಶಾಶ್ವತ ಅಂತಲೇ ಹೇಳಬಹುದು. ಆಮೇಲೆ ಒಂದು ನಾವು ನೆನ್ಪಿಟ್ಕೋಬೇಕಾಗತ್ತೆ ಏನಪ್ಪ ಅಂತಂದರೆ, ಯಶಸ್ಸು ಒಂದು ದಿನದ ಸಾಧನೆ ಖಂಡಿತ ಅಲ್ಲವೇ ಅಲ್ಲ, ಅದಕ್ಕೆ ಬಹಳಷ್ಟು ದಿನಗಳ ಸುದೀರ್ಘ ಒಂದು ಪ್ರಯಾಣ ಅಂತಲೇ ಹೇಳ್ಬೋದು. ಸೊ ಐ ಥಾಟ್ ರೀಫ್ ಹ್ಯಾಬಿಟ್ ಸೋ ಅ ಹ್ಯಾಬಿಟ್ ರೀಪ್ ಅ ಕ್ಯಾರೆಕ್ಟರ್, ಸೋ ಅ ಕ್ಯಾರೆಕ್ಟರ್ ರೀಪ್ ಅ ಪರ್ಸ್ನಾಲಿಟಿ, ಸೋ ಅ ಪರ್ಸ್ನಾಲಿಟಿ ರೀಪ್ ಅ ಡೆಸ್ಟಿನಿ. ಇದು ಬಸವರಾಜ್ ಪುಟ್ಟೇಗಿರಿ ಹೊಸ ಹಳ್ಳಿ ಮಾಡಾಳು ಅವರು ಸಂದೇಶವನ್ನು ಕಳಿಸಿರೋದು. ಸೊ ಹಾಗಾಗಿ ಡಿಸಿಪ್ಲಿನ್ ತುಂಬ ಮುಖ್ಯ ಅಂತ ಅವ್ರು ಹೇಳ್ತಿದ್ದಾರೆ. ಜೊತೆಗೆ ಬೆಳಗ್ಗೆ ಬೇಗ ಹೇಳಬೇಕು ಇಟ್ ಅಲಾರಾಮ್, ಅದು ಹೊಡೆದಾಗ ಅದನ್ನು ಮತ್ತೆ ಹೊಡೆದು ನಿಲ್ಲಿಸಿ ಮಲಗಿದರೆ ಮುಗೀತು ಕತೆ. ಶಿಸ್ತು ಅಂತಂದರೆ ಏನಂತ ಕೇಳಬೇಡಿ, ಅದಕ್ಕೂ ನನಗೂ ತುಂಬ ದೂರ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತೀರ. ಓಕೆ. ಜೊತೆಗೆ ಕೆಲವು ಟಾಪರ್ಗಳು ಮತ್ತು ಕೆಲವು ಚಾಂಪಿಯನ್ಸ್ನೆಲ್ಲ ನಾವು ನೋಡಿರ್ತೀವಿ, ಅವ್ರದ್ರಲ್ಲಿ ಮೋಟಿವೇಶನ್ಗಿಂತ ಶಿಸ್ತು ಅನ್ನೋದು ತುಂಬ ನಾವು ಯಾವಾಗಲೂ ಕಾಣಬಹುದು. ಜೊತೆಗೆ ಈಗ ಒಂದು ಸೋಷಿಯಲ್ ಮೀಡಿಯಾ ಯುಗ ಅಂತಲೇ ಹೇಳ್ಬೋದು, ಇದರಲ್ಲಿ ನಮಗೆ ತುಂಬ ಮೋಟಿವೇಶನ್ ಸಿಗಬಹುದೇನೋ. ಆದರೆ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಅನ್ಸೋದೇನಪ್ಪ ಅಂತಂತಂದರೆ ಯಾವತ್ತೂ ನಮಗೆ ಇಂಪಾರ್ಟೆಂಟ್ ಅನ್ಸೋದು ಶಿಸ್ತು. ಸೊ ಹಾಗಾಗಿ ನನಗನ್ಸುತ್ತೆ ಶಿಸ್ತು ಅನ್ನೋದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಆದರೆ ಖಂಡಿತ ಮುಂದೆ ಏನು ಅನಿಸಬಹುದು ಅದನ್ನು ಕೂಡ ಹೇಳ್ತೀನಿ ನಿಮಗೆ. ಮತ್ತೊಂದು ಗೀತೆ ಕೇಳಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ, ಒಂದು ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ FM Rainbow 101.3 MHz.

ಸೂಪರ್ ಸಾಂಗ್. ಓಕೆ ಓಕೆ, ಬಹಳ ಜನ ಇಲ್ಲಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ನಾನು ಯಾವಾಗಲೂ ಏನು ಕೆಲಸ ಮಾಡಿದರೂ ಒಂದು ಮನಸ್ಸಿಟ್ಟು ಶಿಸ್ತು ತಾಳ್ಮೆ ಇಟ್ಟು ಕೆಲಸ ಮಾಡಬೇಕು. ಯಾವುದೇ ಕೆಲಸ ಆಗಿದ್ದರೂ ಅದಕ್ಕೆ ಕೈ ಹಾಕಿದ ಮೇಲೆ ಅದಕ್ಕೆ ಶಿಸ್ತೇ ಮುಖ್ಯ ಆಗುತ್ತೆ. ಕೆಲಸ ಮುಗಿಯೋವರೆಗೂ ನಾವು ಅದನ್ನು ಯಾವತ್ತೂ ಬಿಡಬಾರ್ದು. ವಿಷಯ ಏನಿವೆ ಚೆನ್ನಾಗಿದೆ ಅಂತ ಅಮೃತ ರಮೇಶ್ ಅವರ ಸಂದೇಶ ಬಂದಿದೆ. ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಇದ್ದರೆ ಯಶಸ್ಸು 100% ಗ್ಯಾರಂಟಿ ಅಂತ ವನಮ ಅಲಿ ಸುವರ್ಣ ಕೋರಕಲ್ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ವೆರಿ ನೈಸ್. ರಾಣಿ ಹಳೆಬೀಡಿಯಿಂದ ಹೇಳ್ತಿದ್ದಾರೆ, ಕಾರ್ಯಕ್ರಮದಲ್ಲಿ ಗೀತೆಗಳು ತುಂಬ ಇಷ್ಟ ಆಗ್ತಾಯಿದೆ. ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಓಕೆ, ಅದರ ಜೊತೆಗೆ ನಾವು ಇದುವರೆಗೂ ಮಾತಾಡಿದ್ವಿ ಯಾವ ವಿಷಯ ಅಂತಂದರೆ ಹೇಗೆ ನಮಗೆ ಬಹಳಷ್ಟು ಯಶಸ್ಸು ಬೇಕಾಗತ್ತೆ, ಯಶಸ್ಸು ಯಾವ ಥರ ಶಿಸ್ತು ತುಂಬ ಮುಖ್ಯ ಆಗುತ್ತೆ ಅಂತ. ಆದರೆ ಅದು ಏನೇ ಒಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತಂದರೂ ಪ್ರೇರಣೆ ತುಂಬ ತುಂಬ ಮುಖ್ಯ. ಆರಂಭಕ್ಕೆ ಪ್ರೇರಣೆ ಶಿಸ್ತು ಆ ಕೆಲಸವನ್ನು ಪೂರ್ಣಗೊಳಿಸುತ್ತೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ನಮಗೆ ಪ್ರೇರಣೆಯೂ ಮುಖ್ಯ ಆಗುತ್ತೆ, ಶಿಸ್ತು ಮುಖ್ಯ ಆಗುತ್ತೆ. ದೀರ್ಘಕಾಲೀನ ಯಶಸ್ಸಿನ ನಿಜವಾದ ಆಧಾರನೇ ಒಂದು ಶಿಸ್ತು ಅಂತಲೇ ಹೇಳಬಹುದು. ಸೊ ಜೊತೆಗೆ ಈ ಒಂದು ಶಿಸ್ತು ಅನ್ನೋದು ಕೆಟ್ಟ ಅಭ್ಯಾಸಗಳು ಮತ್ತು ಉತ್ತಮ ಅಂದರೆ ಅಭ್ಯಾಸಗಳನ್ನು ಆರಾಮಾಗಿ ಕೆಟ್ಟ ಅಭ್ಯಾಸಗಳಿಂದ ಉತ್ತಮ ಅಭ್ಯಾಸಗಳಿಗೆ ಪರಿವರ್ತನೆ ಕೂಡ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಈ ಒಂದು ಶಿಸ್ತು. ಸೊ ಏನೇ ಆಗಲಿ ಇಲ್ಲಿ ಇನ್ನೊಬ್ಬರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಫೈನಲಿ ಇಷ್ಟೆಲ್ಲ ನಾವು ಹೇಳಿದ್ರು ಬೊಂಬೆ ಆಡಿಸೋನ ಕೈಯಲ್ಲೇ ಎಲ್ಲ ಇದೆ ಜೀವನ ಅಂತ ಅವರು ಹೇಳ್ತಿದ್ದಾರೆ. ಓಕೆ ಓಕೆ ಓಕೆ ಓಕೆ. ಸೊ ನಿಮ್ಗೇನು ಅನಿಸುತ್ತೆ, ನೀವು ಎಲ್ಲರೂ ಇಷ್ಟೊತ್ತು ಉತ್ತರ ಕೊಟ್ಟಿದ್ದೀರಾ? ಸೊ ಕೇಳಿ, ಮತ್ತೊಂದು ಗೀತೆ ನಿಮ್ಮೆಲ್ಲರಿಗಾಗಿ ಈಗ ಪ್ರಸಾರ ಮಾಡ್ತಾ ಇದ್ದೀನಿ. ಯಾವ ಗೀತೆ ಎಂಜಾಯ್ ಮಾಡೋಣ ಬನ್ನಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ FM Rainbow 101.3 MHz.

0: ಒಳ್ಳೆ ಗೀತೆಗಳು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ವಿ. ಹಾಗೆ ಇನ್ನೊಂದು ಸಂದೇಶ ಇದೆ, ಯಶಸ್ಸು ಸಿಹಿಯಾಗಿರುತ್ತಾ ಇದೆ. ಯಶಸ್ಸಿನ ಬೆವರಿನಲ್ಲಿ ಯಾವುದೇ ಸಾಧನೆ ಒಂದು ದಿನದಲ್ಲಿ ಆಗೋದಿಲ್ಲ. ನಿರಂತರ ಪರಿಶ್ರಮ, ಸಮರ್ಪಣೆ, ಯಶಸ್ಸು ಮತ್ತು ತಾಳ್ಮೆಯಿಂದ ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪಬಹುದು. ಹರಿಸುವ ಪ್ರತಿಯೊಂದು ಬೆವರ ಹನಿಯು ನಮ್ಮ ಕನಸನ್ನು ಸಾಕಾರಗೊಳಿಸುವ ದಾರಿಯಲ್ಲಿ ಒಂದು ಹೆಜ್ಜೆ ಇಡುತ್ತೆ. ಕಠಿಣ ಪರಿಶ್ರಮ ಇಲ್ಲದೆ ಯಶಸ್ಸು ನಿರೀಕ್ಷಿಸುವುದು ವ್ಯರ್ಥ. ಆದ್ದರಿಂದ ಬೆವರಿನ ಮೌಲ್ಯ ಅರಿತು ಶ್ರಮಿಸಿದಾಗ ಮಾತ್ರ ಯಶಸ್ಸಿನ ಸಿಹಿಯನ್ನು ಸವಿಯಲು ಸಾಧ್ಯ ಅಂತ ಡಾಕ್ಟರ್ ಅನಿಲ್ ಕುಮಾರ್ ಗ್ರಾಮ ಪುರೋಹಿತ್ ಅವರು BTM ಲೇಔಟಿಂದ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾಗಿದೆ ಸಂದೇಶ, ಪ್ರೀತಿಯ ಧನ್ಯವಾದಗಳನ್ನಂತ ಎಲ್ಲರಿಗೂ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ಬಿಎಲ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.
1: ಸಮಯದ 6:10:30 ಈಗ ಕೇಳಿ ಕಾರ್ಯಕ್ರಮ.

0: ಕನ್ನಡ ರತ್ನ ಭಂಡಾರ,
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಿರಿಯ ಪ್ರಸಾರಕರು, ಬರಹಗಾರರು ಎಸ್ಎನ್ ಶಿವಸ್ವಾಮಿ, ಹಾಸ್ಯ ಬರಹಗಳಿಗೆ ನಾಟಕಗಳಿಗೆ ಹೆಸರಾದವರು. ಬೆಂಗಳೂರು ಧಾರವಾಡ ಆಕಾಶವಾಣಿ ಕೇಂದ್ರಗಳು ಆರಂಭ ಆಗುವ ಮುನ್ನವೇ ಮದ್ರಾಸ್ ಆಕಾಶವಾಣಿಯಲ್ಲಿ ತಮ್ಮ ವೃತ್ತಿ ಆರಂಭ ಮಾಡಿದರು. ಕೊರವಂಜಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದರು. ಬಿಜಿ ತಾರಾಸು, ಅನಕೃ, ನಿರಂಜನ ಮುಂತಾದವರ ಸಾಂಗತ್ಯ ಇವರಿಗಿತ್ತು. ಸದಾ ಹೊಸತನ್ನು ಅನ್ವೇಷಿಸಿದರು ಎಸ್ಎನ್ ಶಿವಸ್ವಾಮಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಸ್ಎನ್ ಶಿವಸ್ವಾಮಿ ಅವರ ಅನುಭವಗಳನ್ನು ಕೇಳೋಣ.
2: ಆಟಪಾಠಗಳು ಮಾತ್ರ ಅಲ್ಲ, ನೀತಿ ನಿಯಮಗಳು ಎಲ್ಲ ಮನೆಯಲ್ಲಿ ಕಲ್ತದ್ದು ನಾವು. ಇದೆಲ್ಲ ನೆನೆಸ್ಕೊಳ್ಳೋಕೆ ನನಗೆ ಬಹಳ ಗರ್ವ ಆಗುತ್ತೆ. ಮನೆಯಲ್ಲಿ ಎಷ್ಟು ಕಲ್ತಲ್ಲ, ಇಂಥ ತಂದೆ ತಾಯಿ ಇದ್ದಿಲ್ಲ ನಮಗೆ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಭಾಗ್ಯ ನಾ ಅಂದ್ಕೊಳ್ತೀನಿ. ಪಾಠ ಕಲಿಸಿದ ಕೆಲವು ಗುರುಗಳು ಮಿತ್ರರಾಗಿದ್ದರು. ನಾನು ಓದಿದ್ದು ಝುವಾಲಜಿ, ಕಾಲಿಟ್ಟಿದ್ದು ರೇಡಿಯೋ ಸ್ಟೇಷನ್ನಲ್ಲಿ, ರೇಡಿಯೋ ಸ್ಟೇಷನ್ ಕಾಲಿಟ್ಟ ಮೇಲೆ ರೇಡಿಯೋ ನಾಟಕ ಬರೆಯೋಕ್ಕೆ ಶುರು ಮಾಡಿದ್ದು. ಈ ಝುವಾಲಜಿ ಅನಸ್ಸು ಕೋರ್ಸಿಗೆ ಮುಂಚೆನೇ ಇಂಟರ್ಮೀಡಿಯೇಟ್ ಕಾಲೇಜಲ್ಲೇ ನಾನು ಹಾಸ್ಯ ಬರೆಯ ಬರೀತಾ ಇದ್ದೆ. ಸುಮಾರಾಗಿ ಹೆಸರುವಾಸಿ ಆಗಿದ್ದಾಗ ಕೊರಮಂಜಿ ಅಂತ ಒಂದು ಆಸೆ, ಅದಕ್ಕೂ ಮುಂಚೆ ಕಥೆಗಳ ಅಂತ ಒಂದಿತ್ತು. ಆವಾಗಿನ ತುಂತುರುಗಳು ಬರೀತಾ ಇದ್ದೆ, ಕಾಲಮ್ ಕೊರಮಂಜಿಲು ಬರೆದೆ. ಆವಾಗಿಂದ ಬರೀತಾ ಇದ್ದೀನಿ, ನನ್ನ ಚಿಕ್ಕಂದಿನಿಂದ ಬರೀತಾ ಬಂದಿದ್ದರಿಂದ ಅದಕ್ಕೊಂದು ಸ್ಥಿರವಾದ ಒಂದು ನೆಲೆ ಸಿಕ್ಕಿದ್ದು. ಆಮೇಲೆ ಬಂದ ಪತ್ರಿಕೆಗಳು ಎಲ್ಲ ಕೇಳಿ ಬರೆಸಿದ್ರು ಆಕಾಶವಾಣಿ ಮುಂಚೆಂದಿದ್ದರು.
3: ಆಮೇಲೆ ಮೊದಲು ನಾನು ರೇಡಿಯೋದಲ್ಲಿ ಕಾಲಿಟ್ಟಾಗ ಅಲ್ಲಿದ್ದವರೆಲ್ಲನೂ ಡೈರೆಕ್ಟ್ರ್ ಅಂದರೆ ಅವಾಗೆಲ್ಲನೂ ಬಹಳ ಪರಿಣತರೇ ಇರಬೇಕಾಗಿತ್ತು. ಅವರು ನಂಬರ್ ಒನ್ ಆಗಿರಬೇಕು.
2: ಆಕಾಶವಾಣಿ ನಾಟಕಗಳು, ನಾಟಕಗಳಿಗೆ ಮುದ್ರಣಕಾರರು ಎಲ್ಲ ಬಂದು ಪ್ರಕಾಶಕರು ಪುಸ್ತಕ ಮಾಡ್ತೀವಿ ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕ ಆಗಿದೆ, ಜನ ಮತ್ತೆ ಮತ್ತೆ ಕೇಳಿದ್ರು. ಇದೆಲ್ಲ ನನಗೆ ಬಹಳ ಅತ್ಯಾನಂದ ಕೊಟ್ಟಿದೆ ಹೊರತು ಕಾಲ ನನಗೆ ಇನ್ನೂ ಹೆಚ್ಚಾಗಿ ಬರೆಯೋಕ್ಕಾಗಲಿಲ್ಲವಲ್ಲ. ಆಕಾಶವಾಣಿಗೆ ಸಾಧಾರಣವಾಗಿ ಮದ್ರಾಸ್ ಸ್ಟೇಷನಿಂದ ಹಿಡಿದು ಮೈಸೂರು ಬೆಂಗಳೂರುವರೆಗೂ ನಾ ಇದ್ದ ಆ ಎರಡು ದಶಕಗಳಲ್ಲಿ ಎಲ್ಲ ಪ್ರಮುಖ ಬರಹಗಾರನನ್ನು ನಾನು ಕರ್ಕೊಂಬಂದು ರೇಡಿಯೋ ಮುಂದೆ ಕೂರಿಸಿ ಭಾಷಣ ಮಾಡಿಸಿ ಅಂತ ಅವರಿಂದ ಕೃತಿ ಬರೆಸಿ ನನಗೆ ಅಭ್ಯಾಸವಿದೆ. ಪೂತಿನ ಸಮಾಚಾರದ ಗೀತ ನಾಟಕಗಳನ್ನು ನಾನೊಬ್ಬ ಪ್ರೇರಣೆ ಬರೆಯೋದಕ್ಕೆ ಅಂತ ಅವರೇ ಬರ್ಕೊಂಡಿದ್ದಾರೆ ಒಂದು ಕಡೆ. ಅದನ್ನು ಯಾರನ್ನೂ ಬಿಟ್ಟಿಲ್ಲ, ಪುಟ್ಟದವ್ರನ್ನ ಬಿಟ್ಟಿಲ್ಲ, ಮಾಚಿನ ಬಿಟ್ಟಿಲ್ಲ, ದೇವಿಜಿನ ಬಿಟ್ಟಿಲ್ಲ, ಗೋವಿಂದ ಪ್ರೇರಣೆ ಬಿಟ್ಟಿಲ್ಲ. ಅವರೆಲ್ಲ ಪತ್ರಗಳು ನಂತರ ಬರಿತಾ ಇದ್ರು, ಪರ್ಸ್ನಲಾಗಿ ಬರಿತಾ ಇದ್ರು. ಕೈಯಾರ ಕಿಂಜಣರೈ, ಶಿವರಾಮ್ ಕಾರಂತರು ನಾನು ಕರೆದೇ ಬರ್ತಾ ಇದ್ರು. ಈ ಪಂಡರಿಬಾಯಿ ಅಂತ ಒಬ್ಬ ದೊಡ್ಡ ಫಿಲ್ಮ್ ಸ್ಟಾರ್ ಮದ್ರಾಸ್ನ ಇದ್ದಾಗ ಅವ್ರನ್ನ 15 ರೂಪಾಯಿ ಕೊಟ್ಟು ಪಾಪ ಅವ್ರನ್ನ ನಾಟಕ ಕಲಿಸ್ತಾ ಇದ್ದೆ. ಅವಾಗ ಸಿನಿಮಾ ಸೇರಿರಲ್ಲ ಅವ್ರು, ನನಗೆ ಸಿನಿಮಾ ಸೇರಿಸಿದ್ದೆ ನಾನು ಅವ್ರನ್ನ. ಇಲ್ಲಿ ಬಂದ ಫಸ್ಟ್ ನ್ಯಾಷನಲ್ ಪ್ರೋಗ್ರಾಮ್ ಮಾಡಿದಾಗ ದೊಡ್ಡ ಆರ್ಟಿಸ್ಟ್ ಬರಬೇಕಾಗಿತ್ತು, 100 ರೂಪಾಯಿ ಕೊಡ್ತಾ ಇದ್ದೆ ಅಷ್ಟೇ, ಸಂಭಾವನೆ ಅಷ್ಟೇ. ನ್ಯಾಷನಲ್ ಪ್ರೋಗ್ರಾಮ್ಗೆ ಈ ಪಂಡರಿಬಾಯಿ ನಾನೇ ಒಂದು ಪತ್ರ ಬರೆದು ನೀವು ಬರಬೇಕು, ನೀವು ಇದು ನೀವೇ ಮುಖ್ಯ ಪಾತ್ರ ವಹಿಸಬೇಕು ಅಂತ ಬರದೆ ಒಂದು ನನಗೊಂದು ಪತ್ರ ಬರೆದರು. ಶಿವಸ್ವಾಮಿಯವರು ತಾವಾಗೇ ನೀವು ಬರೆದಿದ್ದೀರಿ ಲೆಟರು, ಆದ್ದರಿಂದ ಬರ್ತಾ ಇದ್ದೀನಿ. ರಾತ್ರಿವರೆಗೂ ನಾನು ರಿಹರ್ಸಲ್ ಇದೆ, ಸಿನಿಮಾ ರಿಹರ್ಸಲ್ ಮುಗಿಸ್ಕೊಂಡು ಕಾರ್ನಲ್ಲಿ ಬಂದು ಪಾತ್ರ ವಹಿಸ್ತೀನಿ ಅಂತ ಬರೆದು ಲೆಟ್ರು ಬರೆದರು. ಬಂದು ಮಾಡಿಬಿಟ್ಟು ಅವರು 100 ರೂಪಾಯಿ ಸಂಭಾವನೆ ತೊಗೊಂಡು ಹೋದರು ಪಂಡರಿಬಾಯಿ ಅವರು. ಹಾಗೆಲ್ಲ ಬರ್ತಾಯಿದ್ರು, ಪಂತಲು ಬಿ ಆರ್ ಪಂತಲು ಕರೆದಾಗೆಲ್ಲ ಬರ್ತಾಯಿದ್ರು. ಕಾಳಿಂಗರಾವ್, ಕಾಳಿಂಗರಾವ್ ಇಲ್ಲಿವರೆಗೆ ನಾನು ಕರೆದಾಗ ಬರದೇ ಇದ್ದದ್ದೇ ಇಲ್ಲ. ಎಲ್ಲರೂ ಪರಿಚಯ ಉಂಟು. ಆನಕೃಷ್ಣ ಬರೆಸ್ತಾ ಇದ್ದೆ ನಾನು, ತಾರಾಸುಬ್ರಹ್ಮಣ್ಣ ಎರಡು ಇಂಟ್ರೊಡ್ಯೂಸ್ ಮಾಡಿದಾನೆ ನಾನು, ಚದುರಂಗ ತಾರಾಸುಬ್ರಹ್ಮಣ್ಯ ಎಲ್ಲರನ್ನೂ ಬರೆಸ್ತಾ ಇದ್ರು.
3: ನನ್ನ ಅನುಭವಗಳನ್ನು, ನನಗನ್ಸಿದ್ದನ್ನು, ನಾನು ನಕ್ಕು ನಲ್ದಿದ್ದನ್ನು 4 ಜನ ಜೊತೆಗೆ ಹಂಚಿಕೊಳ್ಳೋ ಅವಕಾಶ ಬಂದದ್ದು ನನಗೆ ದೊಡ್ಡ ಸಾರ್ಥಕ ಅಂತ ನನಗನ್ಸಿದೆ. ಈ ಬರಹದಲ್ಲಿ ನನಗೆ ದೊಡ್ಡ ಸಾರ್ಥಕ ಬಂದ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಲೇಖಕ, ಹಿರಿಯ ಪ್ರಸಾರಕ ಎಸ್ಎನ್ ಶಿವಸ್ವಾಮಿ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಇನ್ನೇನು 6:20 ಆಗಲಿದೆ. ಈಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಸಮಯ ಆಗಿದೆ 6:30 ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
1: ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು ಮನಸ್ಸುಗಳ ಮಾತು ಮಧುರ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಥಾ ಮಲ್ನಾಡ್. ಸೊ ಹೇಗಿತ್ತು ನಿಮ್ಮ ದಿನ? ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಅಂಡ್ ಇವತ್ತಿನ ದಿನದಲ್ಲಿ ನಾವು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ನೋಡಿ, ನಮ್ಮ ಜೀವನದಲ್ಲಿ ನಾವು ಹಲವಾರು ಹಂತಗಳನ್ನ ದಾಟಿರ್ತೀವಿ. ಬಾಲ್ಯ, ಯೌವನ, ಉದ್ಯೋಗ, ಕುಟುಂಬ, ಹೀಗೆ ಜೀವನ ಮುಂದುವರಿತಾನೇ ಇರುತ್ತೆ. ಆದ್ರೆ ಎಷ್ಟೇ ದೂರ ಸಾಗಿದ್ರು ನಮ್ಮ ಮನಸ್ಸು ಪದೇ ಪದೇ ಹಿಂತಿರುಗಿ ನೋಡುವ ಒಂದು ಸುಂದರ ಅಧ್ಯಾಯ ಇದೆ. ಅದ್ಯಾವ್ದು ಗೊತ್ತಾ? ಅದೇ ನಮ್ಮ ಶಾಲಾ ದಿನಗಳು. ಶಾಲೆ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಗುಡ್ಡ ಅಲ್ಲ, ಅದು ನಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟ ಸ್ಥಳ, ನಮ್ಮ ವ್ಯಕ್ತಿತ್ವಕ್ಕೆ ಅಡಿಪಾಯ ಹಾಕಿದ ಸ್ಥಳ. ಮೊದಲ ಸ್ನೇಹ, ಮೊದಲ ಗೆಲುವು, ಮೊದಲ ಸೋಲು, ಮೊದಲ ಶಿಕ್ಷೆ, ಹೀಗೆ ಪ್ರಶಂಸೆ ಜೊತೆಗೆ ಆಟ ಪಾಠಗಳ ಜೊತೆಗೆ ನೆನಪುಗಳನ್ನ ಸಾಗಿಸುವಂತಹ ಕ್ಷಣವೇ ಶಾಲೆಯ ದಿನಗಳು.

ಆ ದಿನಗಳಲ್ಲಿ ನಮ್ಮ ಬಳಿ ತುಂಬಾ ಕಾಸ್ಟ್ಲಿ ಆಗಿರುವಂತಹ ಫೋನ್ಗಳಿರ್ಲಿಲ್ಲ, ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಾವ್ ಯಾರು ಅಂತ ಯಾರಿಗೂ ಗೊತ್ತು ಸಹ ಇರ್ಲಿಲ್ಲ. ಆದ್ರೆ ನಿಜವಾದ ಸ್ನೇಹ ಇತ್ತು. ಒಟ್ಟಿಗೆ ಕೂತು ಊಟ ಮಾಡೋದು, ಆ ಊಟದ ಡಬ್ಬಿಗಳನ್ನ ಶೇರ್ ಮಾಡ್ಕೊಂಡು ತಿನ್ನೋದು, ಜೊತೆಗೆ ಆಟ ಆಡೋದು, ಪಾಠವನ್ನ ಕಲಿಯೋದು. ಪರೀಕ್ಷೆ ಸಮಯ ಹತ್ರ ಬಂತು ಅಂದ್ರೆ ಸ್ವಲ್ಪ ನೋಟ್ಸ್ಗಳು ಕಂಪ್ಲೀಟ್ ಮಾಡ್ಬೇಕು, ಇನ್ಕಂಪ್ಲೀಟ್ ಆಗಿದೆ ಅಂತ ಪರದಾಡೋದು, ಭಯಗಳನ್ನ ಹಂಚ್ಕೊಳ್ಳೋದು, ಶಿಕ್ಷಕರಿಂದ ಬೈಗುಳ ತಿನ್ನೋದು. ಅಂಡ್ ಪನಿಷ್ಮೆಂಟ್ ಏನಾದ್ರು ಸಿಕ್ತು ಅಂದ್ರೆ ನಮ್ಮ ಫ್ರೆಂಡ್ಗೂ ನಮ್ಮಷ್ಟೇ ಪನಿಷ್ಮೆಂಟ್ ಸಿಕ್ಕಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ?

ಇವೆಲ್ಲವೂ ಕೂಡ ಇಂದಿಗೆ ಮನಸ್ಸಿನಲ್ಲಿ ಹಸಿರಾಗೇ ಇದೆ. ಕಾಲ ಬದಲಾಗುತ್ತೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಬದುಕಿನ ದಾರಿಯನ್ನ ಹಿಡಿತಾರೆ. ಕೆಲವರು ವೈದ್ಯರಾಗ್ತಾರೆ, ಇನ್ ಕೆಲವರು ಶಿಕ್ಷಕರಾಗ್ತಾರೆ, ಕೆಲವರಂತೂ ಉದ್ಯಮಿಗಳೇ ಆಗ್ಬಿಟ್ಟಿರ್ತಾರೆ. ಆದ್ರೆ ವರ್ಷಗಳ ನಂತರ ಮತ್ತೆ ಒಂದೇ ವೇದಿಕೆಯಲ್ಲಿ ಭೇಟಿಯಾದಾಗ ಆ ಹುದ್ದೆಗಳು, ಆ ಸ್ಥಾನಮಾನಗಳು ಎಲ್ಲವೂ ಮರ್ತು ಹೋಗುತ್ತೆ. ಆ ಕ್ಷಣದಲ್ಲಿ ಮತ್ತೆ ನಾವು ಅದೇ ಶಾಲೆ ಮಕ್ಕಳಾಗ್ತೇವೆ. ಸ್ನೇಹಿತರ ಪುನರ್ಮಿಲನ ಅಂತ ಹೇಳಿದ್ರೆ ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಅದು ನೆನಪುಗಳ ಹಬ್ಬ.

ಕಣ್ಣಲ್ಲಿ ಸಂತಸದ ಕಣ್ಣೀರು ತರಿಸುವಂತಹ ಕ್ಷಣ, ವರ್ಷಗಳ ಅಂತರವನ್ನ ಕೆಲವೇ ನಿಮಿಷಗಳಲ್ಲಿ ಕರಗಿಸುವಂತಹ ಮಾಯೆಯೇ ಈ ರೀಯೂನಿಯನ್. ಒಮ್ಮೆ ಯೋಚಿಸಿ ನೋಡಿ, ನಮ್ಮ ಶಾಲಾ ಸ್ನೇಹಿತರು ನಮ್ಮ ಜೀವನದ ಸಾಕ್ಷಿದಾರರು ಅಲ್ವಾ? ನಾವೀಗ ಏನಾಗಿದೀವೋ ಅದಕ್ಕಿಂತ ಮುಂಚೆ, ಅಂದ್ರೆ ನಮ್ಮ ಯಶಸ್ಸಿಗಿಂತ ಮುಂಚೆ ನಮ್ಮ ಹೋರಾಟ ಏನಿದೆ, ಪರದಾಟ ಏನಿದೆ, ಅದನ್ನ ಅರ್ಥವ್ರೆ ನಮ್ಮ ಸ್ನೇಹಿತರು. ಆದ್ರಿಂದಲೇ ಈ ಸ್ನೇಹ ಇದೆಲ್ಲ ಅದೊಂದು ವಿಶೇಷವಾಗಿ ಉಳಿಯುತ್ತೆ. ಇವತ್ತಿನ ವೇಗದ ಬದುಕಿನಲ್ಲಿ ನಾವೆಷ್ಟೇ ಬ್ಯುಸಿ ಆಗಿದ್ರು, ಒಂದೇ ಒಂದಿನ ಸಮಯ ತೆಗೆದುಕೊಂಡು ಮತ್ತೆ ಹಳೆಯ ಸ್ನೇಹಿತರನ್ನ ಸಂಪರ್ಕಿಸೋಣ, ಒಂದು ಕರೆ ಮಾಡೋಣ, ಒಂದು ಸಂದೇಶ ಕಳಿಸೋಣ. ಸಾಧ್ಯವಾದ್ರೆ ಒಂದು ರೀಯೂನಿಯನ್, ಅಂದ್ರೆ ಪುನರ್ಮಿಲನವನ್ನ ಆಯೋಜಿಸ್ಬಿಡೋಣ. ಯಾಕಂದ್ರೆ ಶಾಲಾ ದಿನಗಳು ಜೀವನದ ಅತ್ಯಂತ ಸುಂದರ ಅಧ್ಯಾಯ, ಮತ್ತು ಶಾಲಾ ಸ್ನೇಹಿತರು ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಸುಂದರ ನೆನಪುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಶಾಲಾ ದಿನಗಳ ನೆನಪು ಸದಾ ಹಸಿರಾಗಿರ್ಲಿ, ಅಂಡ್ ಆದಷ್ಟು ಬೇಗ ಒಂದು ರೀಯೂನಿಯನ್ ಆಗ್ಬಿಡ್ಲಿ ಅಲ್ವಾ?

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿ ದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟ್ರದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು

ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯಾಗಿದೆ 6:53 ಕೇಳ್ತಾ ಇದ್ರೆ ಕನ್ನಡ ಕಾಮನ ಬಿಲ್ಲು ಫ್ರಮ್ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಯಕ್ರಮ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಿರೋದು. ನಾನು ನಿಮ್ಗೆ ಗೆಳೆಯ ಪ್ರಶಾಂತ್. 6:50 7:35 ಈ 3/4 ಗಂಟೆ ಏನೆಲ್ಲ ಮಾತಾಡ್ತೀವಿ ನಾನು ನಿಮಗೆ ತಿಳಿಸ್ತೀನಿ. ಎತ್ತಿನಂತೆ ಒಂದು ಟಾಪ್ 10 ವಿಷಯ ನಿಮಗಾಗಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾವ ಟಾಪ್ 10 ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಖಂಡಿತ ತಿಳಿಸ್ತೀನಿ. ನಿಮಗಾಗಿ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಎಂಜಾಯ್ ಮಾಡಿ ಈ ಗೀತೆಯನ್ನು.

ಅದ್ಭುತವಾಗಿರುವಂತಹ ಗೀತೆ ಈ ಒಂದು ಶುಭ ಸಂಜೆಯಲ್ಲಿ ಜೀವ ಜೀವ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಎಂಜಾಯ್ ಮಾಡ್ತಾ ಇದ್ರಿ ಸ್ನೇಹಿತರೆ. ಸೊ ಇವತ್ತು ನಾವು ಯಾವ ವಿಷಯನ ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಹಾಗೆ ನೋಡ ಬನ್ನಿ, ಶುಭ ಪ್ರೋಗ್ರಾಮ್ ಪ್ರಶಾಂತ್ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ರೆ ಕೊರಿಯನ್ ಸ್ಪೈಸಿ ನೂಡಲ್ಸ್ ರೆಡಿ ಇದೆ, ಬನ್ನಿ ಸ್ನಾಕ್ಸ್ಗೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ವಿತ್ ಫೋಟೋ. ಓ ಓ, ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಸೊ ಹಾಗೆ ಓಕೆ, ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶವನ್ನು ಕಳಿಸ್ತಾ ಇರೋದು ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ, ಈ ಒಂದು ಶುಭ ಸಂಜೆಯಲ್ಲಿ ಮಳೆ ಬರೋ ಥರ ಇದೆ, ಓಕೆ ಒಳ್ಳೊಳ್ಳೆ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ ಎಫ್ ಎಂ ರೈನ್ಬೋದಲ್ಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅಲಾಟ್. ಸೊ ಹಾಗೆ ಇವತ್ತು ನಾವು ಮಾತಾಡ್ತಿರೋದು ಏನಪ್ಪ ಅಂತಂದರೆ, ಪ್ರಪಂಚದ 10 ಇಷ್ಟಪಡುವಂಥ ತುಂಬ ಪಾಪ್ಯುಲರ್ ಆಗಿರುವಂಥ ಸ್ಪೋರ್ಟ್ಸ್ ಯಾವುದು. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಸೊ ಯಾವ ಸ್ಪೋರ್ಟ್ಸ್ ಪ್ರಪಂಚದಲ್ಲಿ ತುಂಬ ಪಾಪ್ಯುಲರ್ ಅಂತ ಜನಗಳೆಲ್ಲ ತುಂಬ ಇಷ್ಟಪಡುವಂಥ ಸ್ಪೋರ್ಟ್ಸ್ ಯಾವುದು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಯಾವ ಯಾವ ಸ್ಪೋರ್ಟ್ಸ್ ಇದೆ ಬನ್ನಿ ನೋಡೋಣ. ಮೊದಲನೇದಾಗಿ ಅಂದರೆ ಲಾಸ್ಟಿಂದ ಹೇಳ್ಕೊಂಡು ಬರ್ತೀನಿ, 10 ಸ್ಥಾನದಲ್ಲಿ ಫೀಲ್ಡ್ ಹಾಕಿ ಇದೆ, ತುಂಬ ಪಾಪ್ಯುಲರ್. ಅದು ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ತುಂಬ ಪಾಪ್ಯುಲರ್, ತುಂಬ ಇಂಟೆನ್ಸ್ ಕಾಂಪಿಟೇಷನ್ ಇರುತ್ತೆ, ತುಂಬ ರನ್ನಿಂಗ್ ಇರುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ ಈ ಒಂದು ಫೀಲ್ಡ್ ಹಾಕಿ ಒಂದು ಗೇಮ್ನ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ಅಂತಲೇ ಹೇಳ್ಬೋದು. ನಿಮಗೆ ಇಷ್ಟ ಆಗುವ ಸ್ಪೋರ್ಟ್ ಯಾವುದು ನೀವು ಕೂಡ ನನಗೆ ಸಂದೇಶವನ್ನು ಕಳಿಸ್ಬೋದು 9480930

ಸ್ಪೋರ್ಟ್ಸ್ ಅಂತ ಬಂದಿದ ತಕ್ಷಣ ನನಗೆ ತುಂಬ ಇಷ್ಟ ಆಗೋದು ಕ್ರಿಕೆಟ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಹಾಗೆ ಫುಟ್ಬಾಲ್ ಅಂತ ನೋಡೋಕೆ ತುಂಬ ಇಷ್ಟ ಆದರೆ ಕ್ರಿಕೆಟ್ ಆಡೋದಕ್ಕೆ ತುಂಬ ಇಷ್ಟ ಅಂತ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಜೊತೆಗೆ ಅಮೃತ ರಮೇಶ್ ಅವರು ಹೇಳ್ತಾರೆ, ವಾಟ್ ಎ ನೈಸ್ ಸಾಂಗ್, ಥ್ಯಾಂಕ್ ಯು ಅಂತ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ. ಹಾಗೆ ನಾವು ಮಾತಾಡೋದಾದರೆ ಗಾಲ್ಫ್ ಕೂಡ ಒಂದು ಟಾಪ್ 10 ಸ್ಥಾನ ಪಡ್ಕೊಂಡಿದೆ. 450 million ಫ್ಯಾನ್ಸ್ ಪ್ರಪಂಚದಾದ್ಯಂತ ಈ ಒಂದು ಗಾಲ್ಫ್ ಕ್ರೀಡೆ ಹೊಂದಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ US, ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ತುಂಬ ಪಾಪ್ಯುಲರ್. ಹಾಗೆ ಮುಂದಿನ ಸ್ಥಾನದಲ್ಲಿ ರಗ್ಬಿ, 475 million ಫ್ಯಾನ್ಸ್ ಇದು ಪ್ರಪಂಚದಾದ್ಯಂತ ಇದೆಯಂತೆ. ರಗ್ಬಿ UK, US, ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾದಲ್ಲಿ ತುಂಬ ತುಂಬ ಪಾಪ್ಯುಲರ್ ಗೇಮ್ ಅಂತಲೇ ಹೇಳ್ಬೋದು ರಗ್ಬಿ. ಸೊ ಇನ್ಯಾವ್ಯಾವ ಆಟಗಳು ತುಂಬ ಪಾಪ್ಯುಲರ್ ಆಗಿದೆ ಪ್ರಪಂಚದಾದ್ಯಂತ

ಅಂತ ಅದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ನಿಮಗೆ ಇಷ್ಟ ಆಗುವಂತಹ ಒಂದು ಸ್ಪೋರ್ಟ್ ಯಾವುದು ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9408090013

ಗೇಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಪಂಚದಲ್ಲಿ ಯಾವ್ಯಾವ ಗೇಮ್ಸ್ ಎಲ್ಲರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ನಾವು ಮಾತಾಡ್ತಾ ಇನ್ಯಾವ್ಯಾವ ಗೇಮ್ಸ್ ಇದೆ ತಿಳ್ಕೊಳ್ತಾ ಹೋಗೋಣ. ಸಂದೇಶಗಳ ಕಡೆಯೂ ಗಮನ ಹರಿಸ್ತಾ ಹೋಗೋಣ. ಗಾಲ್ಫ್ ಆಯಿತು, ರಗ್ಬಿ ಆಯಿತು, ಮತ್ತು ಮುಂದೆ ಹೋದರೆ ಹಾಗೆ 500 ಮಿಲಿಯನ್ ಫ್ಯಾನ್ಸ್ ಪ್ರಪಂಚದಾದ್ಯಂತ ಇರೋದು ಒಂದು ಟ್ರೆಡಿಷ್ನಲ್ ಗೇಮ್ ಅಮೆರಿಕಾ ಮತ್ತು ಜಪಾನ್ ಕಡೆ ಆಡುವಂಥ ಬೇಸ್ಬಾಲ್ ತುಂಬ ತುಂಬ ಫೇವ್ರೇಟ್ ಅಂತೆ ಎಲ್ಲರಿಗೂ. ಜೊತೆಗೆ ಹಾಗೆ ಅದಕ್ಕಿಂತ ಜಾಸ್ತಿ ಅಂದರೆ ತುಂಬ ಸ್ಟ್ರಾಂಗ್ ಪ್ರೆಸೆನ್ಸ್ US, ಯುರೋಪ್ ಮತ್ತು ಚೈನಾದಲ್ಲಿ ಇರೋವಂಥದ್ದು ಬಾಸ್ಕೆಟ್ಬಾಲ್. ಅದಕ್ಕೆ ಬೇಕಾಗಿರುವಂಥ ಸ್ಟ್ಯಾಮಿನಾ ನಿಮಗೆ ಗೊತ್ತೇ ಗೊತ್ತು. ಬಾಸ್ಕೆಟ್ಬಾಲ್ ಈಸ್ ವೆರಿ ವೆರಿ ತುಂಬ ಸ್ಟ್ಯಾಮಿನಾ ಬೇಕು ಆ ಒಂದು ಗೇಮ್ಗೆ. ಸೊ ಬಾಸ್ಕೆಟ್ಬಾಲ್ ಕೂಡ ತುಂಬ ಪಾಪ್ಯುಲರ್ ಆಗಿರುವಂಥ ಗೇಮ್. ಜೊತೆಗೆ ಕಾಲೇಜ್ ದಿನಗಳಿಂದನೂ ಸ್ಕೂಲ್ ದಿನಗಳಿಂದನೂ ತುಂಬ ಇಷ್ಟಪಟ್ಟು ಮಕ್ಕಳು ಆಡುವಂಥ ಗೇಮು ಅದು. ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಒಂದು ಟಾಪ್ 10 ಸ್ಥಾನ ಪಡೆದಿರೋ

ಅಂಥದ್ದು ಯಾವುದಪ್ಪ ಅಂತಂದರೆ, ಪ್ರಪಂಚದಾದ್ಯಂತ ಸುಮಾರು 850 ಮಿಲಿಯನ್ ಫ್ಯಾನ್ಸನ್ನು ಹೊಂದಿರುವಂತಹ ತುಂಬ ಪಾಪ್ಯುಲರ್, ಈಸ್ಟ್ ಏಷ್ಯಾ ಮತ್ತು ಬೇರೆ ಯುರೋಪ್ ಕಂಟ್ರಿಗಳಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ಯಾವುದಪ್ಪ ಅಂತಂದರೆ ಟೇಬಲ್ ಟೆನ್ನಿಸ್. ಟೇಬಲ್ ಟೆನ್ನಿಸ್ ಕೂಡ ಪ್ರಪಂಚದಾದ್ಯಂತ ಇಷ್ಟಪಡುವಂತಹ ಗೇಮ್ ಅಂತೆ. ಸೊ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರ, ಅದು ನೀವು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿರೋದು ತುಂಬ ಇಷ್ಟ ಆಗ್ತಾಯಿದೆ. ಪ್ರಶಾಂತ್ ಅಂತ ಉಮೇಶ್ ಅವರ ಸಂದೇಶ ಬಂದು ತಲುಪಿದೆ. ರಘು ಅವರು ಹೇಳ್ತಿದ್ದಾರೆ ಎಫ್ ಎಂ ರೇನ್ಬೋದಲ್ಲಿ ಒಂದು ಒಳ್ಳೆ ಮಾಹಿತಿ ಇವತ್ತು ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಹಾಗೆ ಗೋಪಾಲರಾವ್ ಅವರು ಬೆಂಗಳೂರಿನ ಕತ್ತಿರುಗುಪ್ಪೆಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ, ಕ್ರಿಕೆಟ್ ಅಂದರೆ ತುಂಬ ತುಂಬ ಇಷ್ಟ ಆಗುತ್ತೆ, ಹಾಗೆ ಫ್ಯಾಮಿಲಿ ಜೊತೆ ಕೂತು ಮಾತಾಡೋದು ಆಟಾಡೋದು ನಂಗೆ ರಿಯಲಿ ಐ ಲವ್ ದ್ಯಾಟ್ ಅಂತ ಹೇಳ್ತಿದ್ದಾರೆ. ರವಿ ಬಟ್ಟಲೇರಿ ಸಿ ಎನ್ ಹಳ್ಳಿಯಿಂದ ಹೇಳ್ತಿದ್ದಾರೆ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ರೆ, ಥ್ರೋಬಾಲ್ ಮತ್ತು ಶಟಲ್ ಕಾಕ್ ತುಂಬ ಇಷ್ಟ ಆಗುತ್ತೆ, ಸ್ಕೂಲ್ ಡೇಸಲ್ಲಿ ತುಂಬ ಆಡ್ತಾ ಇದ್ದೆ, ಆದರೆ ಈಗಿಲ್ಲ, ಗಾಲ್ಫ್ ಆಡಬೇಕು ಅಂತ ಇಷ್ಟ ಆದರೆ ಬರೋದಿಲ್ಲ. ಗಾಲ್ಫ್ ಗ್ರೌಂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಇಷ್ಟ ಆಗುತ್ತೆ ಅಂತ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಮಂಜುಶ್ರೀ ಅವರು ಹೇಳ್ತಾರೆ ಎಕ್ಸಲೆಂಟ್ ಸಾಂಗ್ಸ್, ಥ್ಯಾಂಕ್ ಯು ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ರೆ. ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಹೇಳ್ತಾರೆ ಇಷ್ಟವಾಗೋ ಆಟ ಅಂತಂದರೆ ಖೋಖೋ, ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಓ ವೆರಿ ನೈಸ್. ಸುನಿಲ್ ಕುಮಾರ್ ಅವರು ಗೌಡನಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾರೆ, ಬೆಂಗಳೂರಲ್ಲಿ ಸಂಜೆ ವಾತಾವರಣ ತಂಪಾಗಿದೆ, ಪ್ರಸಾರ ಮಾಡ್ತಿರುವ ಹಾಡುಗಳಂತೂ ತುಂಬ ಇಷ್ಟ ಆಗ್ತಾ ಇದೆ, ಕೇಳಿ ಮನಸ್ಸು ಕೂಡ ಆಹ್ಲಾದಕರವಾಗಿದೆ ಪ್ರಶಾಂತ್ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ. ಜೊತೆಯಲ್ಲಿ ಗಗನವೇ ಬಾಗಿ ಹಾಡು ನನಗೆ ತುಂಬ ಇಷ್ಟ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಹಾಯ್ ಸರ್, ನಮಗೆ ನಮಸ್ತೆ, ಮುಸ್ಸಂಜೆಯ ಶುಭಾಶಯಗಳು. ರವಿ ಗುಗ್ಗರಿ ಗಣಿಗೇರ, ಕೊಪ್ಪಳ ಜಿಲ್ಲೆ. ಕ್ರಿಕೆಟ್ ನೋಡೋದಕ್ಕೆ ತುಂಬ ಇಷ್ಟ, ಆಡೋದಕ್ಕೆ ಖೋಖೋ ಅಂತಂದರೆ ತುಂಬ ತುಂಬ ಇಷ್ಟ ಆಗತ್ತೆ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ಪ್ರಸಾರವಾಗುವಂತಹ ಗೀತೆಗಳು, ಆಯ್ಕೆಯ ಗೀತೆಗಳು ರಿಯಲಿ ನೈಸ್, ಥ್ಯಾಂಕ್ ಯು ಪ್ರಶಾಂತ್ ಅಂತ ಅವರ ಸಂದೇಶ ಬಂದು ತಲುಪಿದೆ. ಸೊ ಹೀಗೆ ಗೀತೆಗಳನ್ನು ಎಂಜಾಯ್ ಮಾಡ್ತಾ ಹೋಗೋಣ, ಬನ್ನಿ ಕೇಳಿ ಮತ್ತೊಂದು ಗೀತೆ. ಇದಾದಮೇಲೆ ಇನ್ನಷ್ಟು ಮಾಹಿತಿ. ನಿಮಗೆ ಯಾವ ಸ್ಪೋರ್ಟ್ ತುಂಬ ಇಷ್ಟ, ನೀವು ನನಗೆ ಸಂದೇಶವನ್ನು ಕಳಿಸ್ಬೋದು 9480910013ಕ್ಕೆ.

ಇನ್ನು ಹಾಗೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ನಾವು ಮಾತಾಡಿದ್ವಿ ವಾಲಿಬಾಲ್ ಆಯಿತು, ಟೇಬಲ್ ಟೆನ್ನಿಸ್ ಆಯಿತು, ಮತ್ತಿನ್ಯಾವುದು ಓಕೆ, ಇನ್ನು ವಾಲಿಬಾಲ್ ಬಗ್ಗೆ ಮಾತಾಡಿಲ್ಲ ಆ್ಯಕ್ಚುಲಿ. ಓಕೆ, ವಾಲಿಬಾಲ್ ಕೂಡ ಒಂದು ಟಾಪ್ 10 ಸ್ಥಾನ ಪಡೆದಿರುವಂಥ ಒಂದು ಪಾಪ್ಯುಲರ್ ಗೇಮ್ ಇದೆ. ವಾಲಿಬಾಲ್ಗೆ ಸುಮಾರು 900 ಮಿಲಿಯನ್ಗೂ ಹೆಚ್ಚು ಫ್ಯಾನ್ಸ್ ಪ್ರಪಂಚದಾದ್ಯಂತ ಇದರಂತೆ. ಇದರಲ್ಲಿ ಪಾರ್ಟಿಸಿಪೇಷನ್ ಎಲ್ಲ ಕಡೆಯಿಂದನೂ, ಅಂದರೆ ವರ್ಲ್ಡ್ ವೈಡ್ ಪಾರ್ಟಿಸಿಪೇಷನ್ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಇಂಡೋರ್ ಮತ್ತು ಬೀಚ್ ವೇರಿಯಂಟ್ಸ್ ಪಾಪ್ಯುಲರ್, ತುಂಬ ಪಾಪ್ಯುಲರ್ ವಾಲಿಬಾಲ್. ಮುಂದೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ತುಂಬ ಇಷ್ಟಪಡುವಂಥ ಒಂದು ಸ್ಪೋರ್ಟ್ ಯಾವುದಪ್ಪ ಅಂತಂದರೆ ಟೆನ್ನಿಸ್. 1 ಬಿಲಿಯನ್ ಫ್ಯಾನ್ಸ್ ಇದ್ದಾರೆ ಟೆನ್ನಿಸಲ್ಲಿ. ಗ್ಲೋಬಲ್ ಅಪೀಲ್ ತುಂಬ ಇದೆ, ಅದು ತುಂಬ ಜನ ಟೆನ್ನಿಸ್ನ ಇಷ್ಟಪಟ್ಟು ನೋಡುವಂಥದ್ದು ನಾವು ನೋಡಬಹುದು ಸ್ನೇಹಿತರೆ. ಮತ್ತು ಇನ್ಯಾವುದು ಟಾಪ್ 3 ಯಾವುದು ಖಂಡಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಖೋಖೋ ರೈಡ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಜಯಣ್ಣ ಶಿಶಿನಾಳ ಅವರು ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೇ ಕ್ರೀಡೆ ಮತ್ತು ಸಿನಿಮಾ ಗೀತೆಗಳನ್ನು ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಉಮೇಶ್ ಸಿರಿಗೆರೆ ಅವರ ಸಂದೇಶ ಬಂದು ತಲುಪಿದೆ. ಮತ್ತು ಮುಂದಿನ ಗೀತೆ ಯಾವುದು ಕೇಳಿ ಎಂಜಾಯ್ ಮಾಡಿ. ಮಸ್ತಿಗುಡಿ ಚಿತ್ರದ ಈ ಒಂದು ಸೂಪರ್ ಹಿಟ್ ಗೀತೆ ನಿಮ್ಮೆಲ್ಲರಿಗಾಗಿ.

ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿರೋದು ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದಾರೆ. ರಘುವರು ಹೇಳ್ತಿದ್ದಾರೆ, ಸ್ಕೂಲ್ ಡೇಸಲ್ಲಿ ಇದ್ದಾಗೆಲ್ಲ ಅಷ್ಟು ನಮಗೆ ಸ್ಪೋರ್ಟ್ಸ್ಗೆ ಇದು ಕೊಡ್ತಾ ಇರಲಿಲ್ಲ, ಓದೋದ್ರಲ್ಲೇ ಕಾಲ ಕಳೆದು ಬಿಟ್ವೇನೋ ಅಂತ ಅನಿಸುತ್ತೆ. ಈಗ ಲೈಫ್ನ ಸ್ಪೋರ್ಟಿವ್ ಆಗಿ ತೊಗೋಬೇಕು ಅಂತಂದರೆ ಭಾರಿ ಕಷ್ಟ ಆಗುತ್ತೆ, ಸ್ಪೋರ್ಟ್ಸ್ ಬೇಕೇ ಬೇಕು ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಮಂಡಿಗಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ, ನಮಸ್ಕಾರ ಸಂಸತ್ ಸುರಭಿ ಕಾರ್ಯಕ್ರಮ ವಿಷಯ ತುಂಬ ಚೆನ್ನಾಗಿದೆ. ಶಾಲೆಗೆ ಹೋಗ್ತಿದ್ದಾಗ ರನ್ನಿಂಗ್ ರೇಸ್, ಖೋಖೋ, ಲಾಂಗ್ ಜಂಪ್, ಹೈ ಜಂಪ್, ಥ್ರೋ ಬಾಲ್, ಡಿಸ್ಕ್ ಎಲ್ಲ ಥರದ ಆಟಗಳಾಡಿ ಮೊದಲೇ ಬಹುಮಾನ ಪಡೆದಿದ್ದೆ. ಈ ಕಾರ್ಯಕ್ರಮ ನನ್ನ ಶಾಲಾ ದಿನಗಳನ್ನು ನೆನೆಸಿ ತುಂಬ ಖುಷಿಯಾಯಿತು. ಧನ್ಯವಾದಗಳು, ಇಷ್ಟು ಧನ್ಯವಾದಗಳು ತಿಳಿಸಿದರು ಸಾಲದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ರಾಣಿಹಳ್ಳಿಬೀಡು ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಬಗ್ಗೆ ಮಾಹಿತಿ ಮತ್ತು ಗೀತೆಗಳು ಎಲ್ಲ ಎಕ್ಸಲೆಂಟ್ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಟಾಪ್ 3ನಲ್ಲಿ ಯಾವುದಿದೆ, 3ನೇ ಸ್ಥಾನದಲ್ಲಿ ಹಾಕಿ ಫೀಲ್ಡ್ ಮತ್ತು ಐಸ್ ಹಾಕಿ ಎರಡು ಸೇರಿ 2 ಬಿಲಿಯನ್ ಫ್ಯಾನ್ಸ್ ಇದ್ದಾರೆ ಪ್ರಪಂಚದಾದ್ಯಂತ. ಯುರೋಪ್, ಇಂಡಿಯಾ, ಆಸ್ಟ್ರೇಲಿಯಾ, ನಾರ್ತ್ ಅಮೆರಿಕಾ ಎಲ್ಲ ಕಡೆಯೂ ಹಾಕಿ ಇದೆ, ಸದ್ದು ಇದ್ದೇ ಇರುತ್ತೆ. ಜೊತೆಗೆ 2ನೇ ಸ್ಥಾನದಲ್ಲಿ ಎಲ್ಲರ ಅದರಲ್ಲೂ ನಮ್ಮ ದೇಶದ ಎಲ್ಲರೂ ಇಷ್ಟಪಡುವಂಥದ್ದು ಯಾವುದಪ್ಪ ಅಂತಂದರೆ ಕ್ರಿಕೆಟ್. 2.5 ಬಿಲಿಯನ್ ಫ್ಯಾನ್ಸ್ ಇದಾರಂತೆ ಕ್ರಿಕೆಟ್ಗೆ, ತುಂಬ ಮ್ಯಾಸಿವ್ ಫಾಲೋಯಿಂಗ್ ಇದೆ. ಅದು ಏಷ್ಯಾ ಖಂಡದಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು, UKನಲ್ಲಿ ಅಲ್ಲೆಲ್ಲ ತುಂಬ ಕ್ರಿಕೆಟ್ ಫ್ಯಾನ್ಗಳು ತುಂಬ ಇದ್ದಾರೆ, ತುಂಬ ಜನ ಫಾಲೋ ಮಾಡ್ತಾರೆ. ಹಾಗೆ 1ನೇ ಸ್ಥಾನದಲ್ಲಿ ಎಂದಿರಂತೆ ಫುಟ್ಬಾಲ್, 3.5 ಬಿಲಿಯನ್ ಫ್ಯಾನ್ಸ್ ಇದ್ದಾರೆ ಈ ಒಂದು ಗೇಮ್, ಈ ಒಂದು ಸ್ಪೋರ್ಟ್ಗೆ. ಇಲ್ಲಿ ಯುರೋಪ್, ಸೌತ್ ಅಮೆರಿಕಾ, ಆಫ್ರಿಕಾ, ಏಷ್ಯಾ ಎಲ್ಲ ಕಡೆಯಿಂದನೂ ನಾವು ಅದರಲ್ಲಿ ಫ್ಯಾನ್ಸ್ನ ನಾವು ನೋಡಬಹುದು. ಇದು ಪ್ರಪಂಚದಲ್ಲಿ ಟಾಪ್ 10 ಪಾಪ್ಯುಲರ್ ಸ್ಪೋರ್ಟ್ಸ್ ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ಸಿಕ್ಕಿದಂಥ 10 ಸ್ಪೋರ್ಟ್ಸ್ ಇದಾಗಿತ್ತು. ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಸಂಸತ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೇಳಿ ಈ ಒಂದು ಗೀತೆ, ವಿಜಯ್ ಯೇಸುದಾಸ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು, ಹಾಗೆ ಎಂಜಾಯ್ ಮಾಡಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 July 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು May 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:48 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲು. ಮೆಲ್ಲ ಬೀಸ್ತಾ ಇರೋ ತಂಗಾಳಿ ಮತ್ತು ಈ ಸಂಜೆಯ ಒಲವಿನ ಆಲಾಪ ಕಾರ್ಯಕ್ರಮ ಇವೆರಡರೊಂದಿಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಶ್ರಾವ್ಯ ಹರುಮನೆ. ಸ್ನೇಹಿತರೆ, ಇದು ಒಲವಿನ ಆಲಾಪ.

ಒಲವು. ಒಲವಿಗೆ ಬಹಳಷ್ಟು ಆಯಾಮಗಳು. ನಿಸ್ವಾರ್ಥ, ನಿಷ್ಕಲ್ಮಶ, ತ್ಯಾಗ, ಸಮರ್ಪಣೆ, ವಿರಹ, ಹಂಬಲ, ನಂಬಿಕೆ, ಗೌರವ ಮತ್ತು ಆಧ್ಯಾತ್ಮ, ಇಷ್ಟೆಲ್ಲ ಆಯಾಮಗಳನ್ನೊಳಗೊಂಡ ಪವಿತ್ರ ಭಾವನೆ ಅದೇ ಪ್ರೀತಿ, ಒಲವು.

ಒಲವಿನ ಆಯಾಮದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಪ್ರೀತಿ ಮತ್ತು ಒಲವನ್ನ ಬಣ್ಣ ಹನಿಗಳ ಮೂಲಕ ಮಳೆಯಾಗಿ ಸುರಿಯಲು ಕಾದು ಕುಳಿತ ಮೋಡ ಅಂತೆಲ್ಲ ಹೋಲಿಕೆಯನ್ನ ಮಾಡಿರೋದನ್ನ ಕೇಳಿದ್ವಿ. ಹೀಗೆ ಈ ಒಲವಿನ ವ್ಯಾಖ್ಯಾನಕ್ಕೆ ಯಾವುದೇ ಮಿತಿಗಳಿಲ್ಲ, ಎಲೆಗಳಿಲ್ಲ. ಪ್ರೀತಿ ಸಂತೋಷದ ಶಿಖರವೂ ಹೌದು, ಜೊತೆಗೆ ಕೆಲವೊಮ್ಮೆ ತಳಮಳ, ಆತಂಕ, ಸಂಕೋಚ, ಪ್ರಶ್ನಾರ್ಥಕ ಚಿಹ್ನೆಯೂ ಹೌದು ಅಲ್ವಾ?

ಬರೋಣ. ನಿಜವಾದ ಒಲವಿನ ಮೊದಲ ಆಯಾಮವೆಂದರೆ ನಿಸ್ವಾರ್ಥತೆ. ಇಲ್ಲಿ ನಾನು ಅನ್ನೋದಕ್ಕಿಂತ ನಾವು ಅಥವಾ ನೀನು ಎನ್ನುವ ಭಾವನೆ ಪ್ರಧಾನವಾಗುತ್ತೆ. ನಂತರ ನಂಬಿಕೆ, ಗೌರವ. ಯಾವುದೇ ಸಂಬಂಧದ ಅಡಿಪಾಯ ನಂಬಿಕೆ. ಒಲವು ದೀರ್ಘಕಾಲ ಉಳಿಯಲು ಪರಸ್ಪರ ಗೌರವ ಮುಖ್ಯ. ವ್ಯಕ್ತಿತ್ವದ ಸ್ವಾತಂತ್ರ್ಯವನ್ನು ಗೌರವಿಸುವುದೇ ಒಲವಿನ ಶ್ರೇಷ್ಠ ಆಯಾಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ, ಯಾಕಿಷ್ಟು ಆತಂಕವೇ?

ಒಲವಿನ ಕೆಲವು ಆಯಾಮಗಳನ್ನ ಕೇಳಿದ್ದಾಯ್ತು. ಇದರಲ್ಲಿ ಎಲ್ಲವೂ ಅಥವಾ ಕೆಲವು ನಾವು ನೀವು ಅನುಭವಿಸಿರಬಹುದು. ಇನ್ನು ಇಂದಿನ ಸಂಚಿಕೆಗೆ ಕೊನೆಯ ಆಯಾಮ ಆಧ್ಯಾತ್ಮಿಕ. ಲೌಕಿಕ ಚೌಕಟ್ಟನ್ನು ಮೀರಿದಾಗ ಅದು ಆಧ್ಯಾತ್ಮಿಕವಾಗುತ್ತೆ. ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧವು ಒಂದು ರೀತಿಯ ಒಲವೆ. ಮೀರಾಬಾಯಿ, ಅಕ್ಕಮಹಾದೇವಿ ಇಂತಹ ಶರಣೆಯರು ಲೌಕಿಕ ಪ್ರೀತಿಯನ್ನು ಮೀರಿ ದೈವಿಕ ಒಲವಿನ ಆಯಾಮವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ.

ಒಟ್ಟಾರೆಯಾಗಿ ಹೇಳುವುದಾದರೆ ಒಲವು ಎನ್ನುವುದು ಸಾಗರದಂತೆ, ಆಳಕ್ಕೆ ಹೋದಷ್ಟು ಹೊಸ ಆಯಾಮಗಳು ತೆರೆದುಕೊಳ್ತಾನೇ ಇರುತ್ತೆ. ಪರಸ್ಪರ ಅರ್ಥೈಸಿಕೊಳ್ಳುವಿಕೆ, ಕ್ಷಮೆ ಮತ್ತು ಸಹಬಾಳ್ವೆಯೇ ಒಲವಿನ ಸಾರಾಂಶ. ಜಗತ್ತಿನಲ್ಲಿ ದ್ವೇಷವನ್ನು ಗೆಲ್ಲಬಲ್ಲ ಏಕೈಕ ಆಯುಧವೆಂದರೆ ಅದು ಒಲವು ಮಾತ್ರ. ಇಷ್ಟತ್ತು ಒಲವಿನ ದಾರಿಯಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನಡೆದ ಕೇಳುಗರಿಗೆಲ್ಲ ಧನ್ಯವಾದಗಳು. ಒಲವ ಹಂಚೋದಕ್ಕೆ ಮುಂದು ಹಿಂದೇಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದುವರೆಗೂ ಕಾರ್ಯಕ್ರಮ ಉಲವಿನ ಆಲಾಪವನ್ನು ಕೇಳಿದಿರಿ. ಇನ್ನೇನು ಸಮಯ, 8:45 ಆಗಲಿದೆ. 8:45 ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. 9:00 ನ್ಯೂಸ್ ಅಟ್ 9 ದೆಹಲಿ ಕೇಂದ್ರದಿಂದ. 9:15 ಸುಖೋಂ ಕೆ ಪಲ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರುಣಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ಕೆ ಎವಿಯಾ ಮೇ G7 ಶಿಖರ್ ಸಮ್ಮೇಲನ್ ಮೇ ಭಾಗ ಲೇ ರಹೆ ಹೈ. ವೇ ಆಜ್ ರಾತ್ ಕೆನಡಾ ತಥಾ ಬ್ರಿಟನ್ ಕೆ ಪ್ರಧಾನಮಂತ್ರಿ ಔರ್ ಸಂಯುಕ್ತ ಅರಬ್ ಅಮೀರಾತ್ ಕೆ ರಾಷ್ಟ್ರಪತಿ ಕೆ ಸಾಥ್ ದ್ವಿಪಕ್ಷೀಯ ಬೈಠಕೆ ಭೀ ಕರೆಂಗೆ. ಕಲ್ ಅಮರಿಕಾ ಕೆ ರಾಷ್ಟ್ರಪತಿ ಸೇ ಮುಲಾಕಾತ್ ಹೋಗಿ. ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ನೇ ಚಾಲೂ ಖರೀಫ್ ಸೀಸನ್ ಕಿ ತಯಾರಿಯೋ ಕಿ ಸಮೀಕ್ಷಾ ಕೆ ಲಿಯೆ ಉಚ್ಚ ಸ್ತರೀಯ ಬೈಠಕ್ ಕಿ. ಪಶ್ಚಿಮ ಬಂಗಾಳ ಕೆ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ನೇ ಈಸ್ಟರ್ನ್ ಫ್ರಂಟಿಯರ್ ರೈಫಲ್ಸ್ ಕೆ ಪುನರುದ್ಧಾರ ಔರ್ 1,000 ಸೇ ಅಧಿಕ ಗೋರ್ಖಾ ಯುವಾಓ ಕಿ ಭರ್ತಿ ಕಿ ಘೋಷಣಾ ಕಿ. ಭಾರತ ಔರ್ ಜಪಾನ್ ನೇ ಗ್ರೀನ್ ಹೌಸ್ ಗ್ಯಾಸ್ ಉತ್ಸರ್ಜನ್ ಮೇ ಕಮಿ ಔರ್ ಸತತ್ ವಿಕಾಸ್ ಪಹಲೋ ಪರ್ ಸಹಯೋಗ ಬಢಾನೆ ಕೆ ಲಿಯೆ ಪ್ಯಾರಿಸ್ ಸಮಝೌತೆ ಕೆ ಅಂತರ್ಗತ ಸಂಯುಕ್ತ ಕ್ರೆಡಿಟಿಂಗ್ ತಂತ್ರ ಕೆ ಲಿಯೆ ನಿಯಮ ಅಪನಾಯೆ. ಇರಾನ್ ನೇ ಕಹಾ ಅಮೆರಿಕಾ ಕೆ ಸಾಥ್ ಯುದ್ಧ ವಿರಾಮ ಸಮಝೌತೆ ಕೆ ಲಿಯೆ ಇಸ್ರಾಯಲ್ ಕೋ ಲೆಬನಾನ್ ಸೇ ಪೀಚೆ ಹಟ್ನಾ ಹೋಗಾ. ಉತ್ತರ ಭಾರತ ಮೇ ಕಲ್ ಬಿಜಲಿ ಕಡಕನೆ ಔರ್ ತೇಜ್ ಆಂಧಿ ಕಾ ಅನುಮಾನ ಔರ್ 26ವೀ ಸೀನಿಯರ್ ಏಷ್ಯಾಯಿ ತಲವಾರಬಾಜಿ ಚಾಂಪಿಯನ್ಶಿಪ್ ಕೆ ಲಿಯೆ ಭಾರತೀಯ ಟೀಮ್ ಕಿ ಘೋಷಣಾ. ಅಬ್ ಸಮಾಚಾರ ವಿಸ್ತಾರ ಸೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಜ್ ಫ್ರಾನ್ಸ್ ಕೆ ಎವಿಯಾಂ ಮೇ ಚಲ್ ರಹೆ G7 ಶಿಖರ್ ಸಮ್ಮೇಲನ್ ಕೆ ಉಚ್ಚ ಸ್ತರೀಯ ಕಾರ್ಯ ಸತ್ರ ಮೇ ಭಾಗ ಲೇ ರಹೆ ಹೈ. ನೈ ಸಾಝೆದಾರಿಯಾ ಬನಾನಾ ಔರ್ ಅಂತಾರಾಷ್ಟ್ರೀಯ ಏಕಜುಟತಾ ಕಾ ಪುನಃ ನಿರ್ಮಾಣ ವಿಷಯ ಪರ ಆಧಾರಿತ ಇಸ್ ಸತ್ರ ಮೇ G7 ದೇಶೋ ಕೆ ನೇತಾ ಸಹಯೋಗಿ ದೇಶೋ ಕೆ ನೇತಾ ಔರ್ ವಿಶ್ವ ಬ್ಯಾಂಕ್ ತಥಾ ಅಫ್ರೀಕೀ ವಿಕಾಸ್ ಬ್ಯಾಂಕ್ ಕೆ ವರಿಷ್ಠ ಪ್ರತಿನಿಧಿ ಶಾಮಿಲ್ ಹುಯೆ ಹೈ. ಬೈಠಕ್ ಕಿ ಶುರುವಾತ್ ಫ್ರಾನ್ಸ್ ಕೆ ರಾಷ್ಟ್ರಪತಿ ಇಮ್ಯಾನುಯಲ್ ಮ್ಯಾಕ್ರಾನ್ ದ್ವಾರಾ ಪ್ರಧಾನಮಂತ್ರಿ ಮೋದಿ ಔರ್ ಅನ್ಯ ಭಾಗಿದಾರ್ ದೇಶೋ ಕೆ ನೇತಾಓ ಕಾ ಔಪಚಾರಿಕ ಸ್ವಾಗತ ಕರ್ನೆ ಕೆ ಬಾದ್ ಹುಯಿ. ಶಿಖರ್ ಸಮ್ಮೇಲನ್ ಕೆ ಬಾರೆ ಮೇ ಅಧಿಕ ಜಾನ್ಕಾರಿ ಕೆ ಲಿಯೆ ಚಲತೆ ಹೈ ಎವಿಯಾಂ ಮೇ ಮೌಜೂದ್ ಹಮಾರೆ ಸಂವಾದದಾತಾ ಅಂಕಿತ್ ಕುಮಾರ್ ಕೆ ಪಾಸ್. ಅಂಕಿತ್, ಭಾರತ್ ಕೆ ಲಿಯೆ ಸಮ್ಮೇಲನ್ ಕಾ ರಣನೀತಿಕ ಮಹತ್ವ ಕ್ಯಾ ಹೈ?
3: ಜಿ ಪ್ರಿಯಾಂಕಾ, ದೇಖಿಯೆ, ಭಾರತ ಇಸ್ G7 ಶಿಖರ್ ಸಮ್ಮೇಲನ್ ಕೋ ಕೇವಲ ಏಕ ಪ್ರಮುಖ ಅರ್ಥವ್ಯವಸ್ಥಾಓ ಕೆ ಸಾಥ್ ಸಂವಾದ ಕೆ ಮಂಚ್ ಕೆ ರೂಪ ಮೇ ಹಿ ನಹಿ ಬಲ್ಕಿ ಗ್ಲೋಬಲ್ ಸೌಥ್ ಕಿ ಆವಾಜ್ ಕೋ ಮಜಬೂತಿ ಸೇ ರಖನೆ ಕೆ ಅವಸರ್ ಕೆ ರೂಪ ಮೇ ದೇಖ್ ರಹಾ ಹೈ. ಭಾರತ ಕಿ ಅಪೇಕ್ಷಾ ಹೈ ಕಿ ವ್ಯಾಪಾರ, ಪ್ರೌದ್ಯೋಗಿಕಿ, ನವಾಚಾರ ಔರ್ ಭರೋಸೆಮಂದ ಸಪ್ಲೈ ಚೇನ್ ಜೆಸೆ ಕ್ಷೇತ್ರೋ ಮೇ ಸಹಯೋಗ ಕೋ ಔರ್ ಬಢಾಯಾ ಜಾಯೆ. ಖಾಸ್ ತೌರ್ ಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಔರ್ ಉಭರ್ತಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂಬತ್ತು ಗಂಟೆ 16 ನಿಮಿಷ ಆಗಿದೆ. ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. 9:15 10 ಗಂಟೆವರೆಗೂ ಸುಖೋಂ ಖೇಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ಗೆಳೆಯ ಪ್ರಶಾಂತ್.

ಇವತ್ತಿನ ಸುಖಮುಖ ಪಲ್ ಕಾರ್ಯಕ್ರಮದಲ್ಲಿ ಯಾವ ಗೀತೆಗಳನ್ನು ನಾನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀನಿ ಖಂಡಿತ ಹೇಳ್ತೀನಿ. ಏನಂತಂದರೆ, ಹೊರಗಡೆ ಹೋದರೆ ತಂಪಾಗಿರುವಂತಹ ವಾತಾವರಣ, ಜೊತೆಗೆ ಮಳೆ ಬರ್ತಾ ಇರಬಹುದು, ಬರೋ ಥರ ಇರಬಹುದು, ಬಂದು ನಿಂತಿರಬಹುದು. ವಾರದ ಎರಡನೇ ದಿನ ಮಂಗಳವಾರ, ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದಿರ್ತೀರಾ, ಆರಾಮಾಗಿ ಊಟ ಮಾಡಿ ಕೂತು ರೇಡಿಯೋನ ಕೇಳ್ತಾ ಇರಬಹುದು. ಇವತ್ತಿನ ಈ ಒಂದು ಹಿಂದಿ ಗೀತೆಗಳಲ್ಲಿ, ಸುಖೋ ಕೆಪಲ್ ಗೀತೆಗಳಲ್ಲಿ ಯಾವ ಪ್ರೀತಿಯ ಗೀತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿರ್ಬೋದು. ಪ್ರೀತಿ ಅಂತಂದರೆ ಅದು ಕೇವಲ ಒಂದು ನಗು ಮಾತ್ರ ಅಲ್ಲ, ಕೆಲವೊಮ್ಮೆ ಅದು ಕಣ್ಣೀರು ಕೂಡ ಆಗಿರೋದಕ್ಕೆ ಸಾಧ್ಯ ಇರುತ್ತೆ. ಮನಸ್ಸುಗಳನ್ನು ಮುಟ್ಟಿದ ಪ್ರೀತಿ, ನೆನಪಾಗಿ ಉಳಿದ ಕ್ಷಣಗಳು, ಹೇಳಲಾಗದ ಭಾವನೆಗಳು, ಇವೆಲ್ಲವೂ ಮತ್ತೆ ಮತ್ತೆ ಹೃದಯದ ಬಾಗಿಲಿಗೆ ತರುತ್ತೆ ಒಂದೊಂದ್ಸರಿ. ಈ ಒಂದು ಜರ್ನಿಯಲ್ಲಿ, ಪ್ರೀತಿಯ ಜರ್ನಿಯಲ್ಲಿ ಬರೀ ಖುಷಿ ಆನಂದ ಮಾತ್ರ ಇರದೆ ಒಂದೊಂದ್ಸರಿ ದುಃಖ, ಬೇಜಾರು, ಆ ಒಂದು ಕಣ್ಣೀರು ಕೂಡ ಇರುವಂತಹ ಅದನ್ನು ನಾವು ಬಹಳಷ್ಟು ಸರಿ ನೋಡಿದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಹ ಆ ಒಂದು ಪೇಯ್ನ್ಫುಲ್ ಗೀತೆಗಳನ್ನು ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಮೊದಲನೇ ಗೀತೆ ಎಂಜಾಯ್ ಮಾಡಿ, ಬಹಳಷ್ಟು ಜನಗಳಿಗೆ ಇಷ್ಟ ಆಗುವಂತಹ ಗೀತೆ ಇದಾಗಿದೆ. ಮಸ್ತಿ ಚಿತ್ರದ ಗೀತೆ ನಿಮ್ಮೆಲ್ಲರಿಗಾಗಿ.

ಮಸ್ತಿ ಚಿತ್ರದ ಗೀತೆ ಕೇಳ್ತಾ ಇದ್ರಿ ಎಲ್ಲರೂ. ದಿಲ್ದೆ ಇದೆಯಾ ಆನಂದ್ ರಾಜ್ ಆನಂದ್ ಅವರ ಧ್ವನಿಯಲ್ಲಿ. ಮೋಸ ಮಾಡೋದು ತುಂಬ ಸುಲಭ, ಆದರೆ ನಂಬಿಕೆ ಗಳಿಸೋದಿದೆಯಲ್ಲ ತುಂಬ ತುಂಬ ಕಷ್ಟವಾಗಿರುವಂಥ ಕೆಲಸ. ಪ್ರಿಯಸಿ ಇರ್ಬೋದು, ಪ್ರಿಯತಮ ಇರ್ಬೋದು, ಕ್ರಶ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಆದರೆ ಒಂದು ವಿಷಯ ನೆನಪಿರಲಿ, ಸತ್ಯ ಯಾವತ್ತೂ ಟ್ರೆಂಡಿಂದ ಔಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಯಾರು ನಮ್ಮ ಜೀವನದಲ್ಲಿ ನಂಬಿಕೆ ಇಟ್ಟು ಬಂದರೆ ಅವ್ರಿಗೆ ಅವರ ನಂಬಿಕೆಗೆ ದ್ರೋಹ ಆಗದಿರೋ ಹಾಗೆ ನಾವು ನಡ್ಕೋಬೇಕಾಗತ್ತೆ. ಯಾಕೆಂದರೆ ಬ್ರೇಕಪ್ಪಿಂದ ಹೊರಬರಬಹುದು, ಆದರೆ ಮೋಸದ ಗಾಯದಿಂದ ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಲೈಫಲ್ಲಿ ಒಂದು ಸಿಂಪಲ್ ರೂಲ್, ಪ್ರೀತಿಸಿ, ಗೌರವಿಸಿ, ಆದರೆ ಮೋಸ ಮಾತ್ರ ಮಾಡಬೇಡಿ. ದಿಲ್ ದೇ ದಿಯಾ ಹೇ ಜಾನ್ ತುಮ್ಹೇ ದೇಂಗೆ ದಗನೆ ಹೀ ಕರೆಂಗೆ ಸನಮ್, ಅದ್ಭುತವಾಗಿರುವಂತಹ ಗೀತೆ. ಇದೇ ಲೈನ್ಸ್ ಅಲ್ಲಿರುವಂತಹ ಮತ್ತೊಂದು ಗೀತೆ ಕೆ ಅವರ ಧ್ವನಿಯಲ್ಲಿ. ಈ ಗೀತೆಯನ್ನು ಕೇಳಿ ಯಾವ ಗೀತೆ ಅಂತ ಕೇಳ್ತಾ ಇದ್ದೀರಾ? ರೆಹನಾ ತೆರೆದಿರುವ ಈ ಚಿತ್ರದ ಗೀತೆ ಸಚ್ ಕೆ ರಹಾ ದಿವಾನಾ.

0: सच कह रहा है
1: ಸಚ್ ಕಹ ರಹಾ ಹೈ ದಿವಾನ. ಕೆ ಕೆ ಅವರ ಧ್ವನಿಯಲ್ಲಿ ಈ ಒಂದು ಸೂಪರ್ ಹಿಟ್ ಗೀತೆ ಕೇಳ್ತಾ ಇದ್ವಿ. ಕೆಲವೊಮ್ಮೆ ಹೃದಯ ಹೇಳೋ ಮಾತುಗಳನ್ನು ಬಾಯಿಂದ ಹೇಳೋದಕ್ಕೇನೆ ಕಷ್ಟ ಆಗುತ್ತೆ. ಆದರೆ ಈ ಒಂದು ಹಾಡಿನಲ್ಲಿ, ಸಾಹಿತ್ಯದಲ್ಲಿ ಅದು ತುಂಬ ಚೆನ್ನಾಗಿ ತುಂಬ ಸುಲಭವಾಗಿಯೇ ಹೇಳ್ಬಿಡ್ತಾರಪ್ಪ. ರೆಹನಾಯ್ ತೆರೆ ದಿಲ್ ಮೇ ಚಿತ್ರದ ಸಚ್ ಕೆ ಹರಾ ಹೈ ದಿವಾನ ಒಂದು ಕೇವಲ ಅದೊಂದು ಬರೀ ಒಂದು ಹಾಡಂತ ಅನ್ಸಲ್ಲ, ಪ್ರೀತಿಯಲ್ಲಿ ಬಿದ್ದ ಪ್ರತಿಯೊಬ್ಬನ ಹೃದಯದ ಬಡಿತ ಒಪ್ಪಿಗೆ ಅಂತಲೇ ಅನಿಸುತ್ತೆ. ಯಾರನ್ನಾದರೂ ನಿಜವಾಗ್ಲೂ ಪ್ರೀತಿಸಿದವರು ಈ ಹಾಡನ್ನು ಪ್ರತಿಯೊಂದು ಸಾಲು ಒಂದೊಂದು ಸಾರಿ ತಮ್ಮ ಕಥೆಯನ್ನು ಕಂಡುಕೊಳ್ಳೋದು ಉಂಟು. ನೆನಪುಗಳ ಜೊತೆಗೆ ಕನೆಕ್ಟ್ ಆಗಿ ಫೀಲಿಂಗ್ಸ್ಗೆ ಹಾಗೆ ವಾಲ್ಯೂಮ್ ಹೆಚ್ಚಿಸೋಂಥ ಸಾಂಗ್, ಒಂಥರ ನೋ ಫಿಲ್ಟರ್ ನೋ ಫೇಕ್ ವೈಬ್ಸ್ ಅಂತಲೇ ಹೇಳ್ಬೋದು. ಪ್ರೀತಿಸಿದ ಹೃದಯ ಯಾವಾಗಲೂ ಸತ್ಯವನ್ನೇ ಹೇಳುತ್ತೆ ಅಂದರೆ ಫೀಲ್ ಅಂತಂದರೆ ಈ ಒಂದು ಗೀತೆಯಲ್ಲಿ ನಾವು ಕೇಳ್ಬೋದು. ಹಾಗೆ ಮತ್ತೊಂದು ಗೀತೆ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ದೇವದಾಸ್ ಚಿತ್ರದ ಮತ್ತೊಂದು ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡಿ ಈ ಗೀತೆಯನ್ನು. ಇದೇ ಜಾನರ್ಲಿ ಇರುವಂತಹ ಗೀತೆ ಮಾರ್ಡಾಲಾ.

ಮರಡಾಲ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಗೀತೆ ಕೇಳ್ತಾ ಇದ್ರಿ. ಬಹಳ ಜನ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಶಾಂತ್ ಅವರೇ, ಊಟ ಆಯ್ತಾ ಅಂತ ಅಮೃತ ರಮೇಶ್ ಅವರು ಕೇಳ್ತಿದ್ದಾರೆ. ಎಸ್, ಊಟ ಆಯಿತು, ವಾಕಿಂಗ್ ಆಯಿತು, ಜೊತೆಗೆ ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀನಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಸುಖಂ ಕೇಪಲ್ಲಲ್ಲಿ ಹಿಂದಿ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ನಾವಂತೂ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಹೇಳ್ತಿದ್ದಾರೆ, ಚಿತ್ರಗೀತೆಗಳು ಕೇಳ್ತಾ ಮನಸ್ಸು ತುಂಬಿ ಬಂತು, ಈ ಸುಖಂ ಕೇಪಲ್ ಕಾರ್ಯಕ್ರಮ ಕೇಳೋದೇ ಮನಸ್ಸಿನ ಆನಂದ, ಪ್ರತಿದಿನ ಕೇಳಲು ಕಾಯ್ತಾ ಇರ್ತೀವಿ, ಧನ್ಯವಾದಗಳು ಪ್ರಶಾಂತ್ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ಓಕೆ, ಹಾಗೆ ಓಹೋ ಬರಬೇಕು ನಾನು ಇವಾಗ ಮನೆಗೆ ಬಂದೆ, ಊಟ ಮಾಡ್ತಾ ಇದ್ದೀನಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಭಾಗ್ಯಶ್ರೀ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ ಯು. ಸುಖಂ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡಲಿ ಮಳವಳ್ಳಿ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಓಕೆ, ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಪ್ರಶಾಂತ್, ಊಟ ಮಾಡಿದ್ರಾ ಅಂತ. ಎಸ್, ಆಯಿತು, ಊಟ ಆಯಿತು. ಹಾಗೆ ವೆರಿ ನೈಸ್ ಪ್ಲೇಲಿಸ್ಟ್ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಥ್ಯಾಂಕ್ಸ್ ಅ ಲಾಟ್. ಜೊತೆಗೆ ರಾಘವೇಂದ್ರ ಅವರು ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇದ್ದೀರಾ, ಒಂಥರ ಡಿಫ್ರೆಂಟ್ ಆಗಿದೆ ಇವತ್ತು ಸಾಂಗ್ಸ್ ಎಲ್ಲ, ಸೋಲ್ಫುಲ್ ಡಿಫ್ರೆಂಟ್ ಆಗಿರೋ ಸಾಂಗ್ಸ್ನ ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಓ, ಥ್ಯಾಂಕ್ಸ್ ಅ ಲಾಟ್. ಹಾಡುಗಳಂತೂ ತುಂಬ ಚೆನ್ನಾಗಿದೆ ಅಂತ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಅವರು ಕರಿಹೊಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆ ರಮ್ಯಾ ಅವರ ಸಂದೇಶ ಬಂದಿದೆ, ಯಾವುದೋ ಬೇರೆ ಡಿಫ್ರೆಂಟ್ ಫೀಲ್ ಇದೆ ಈ ಸಾಂಗ್ಸಲ್ಲಿ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಗಿದ್ಮೇಲೆ ಇನ್ನಷ್ಟು ಮಾರ್ಡಾಲ ನಂತರ ಮತ್ತೊಂದು ಗೀತೆ ಕೇಳೋಣ ಬನ್ನಿ. ಕೆ ಕೆ ಮತ್ತು ಸಂಗಡಿಗರು ಹಾಡಿರುವಂತಹ ಗೀತೆ, ತುಂಬ ಪಾಪ್ಯುಲರ್ ಆಗಿದ್ದಂತಹ ಗೀತೆ, ಈ ಚಿತ್ರ ತೆರೆ ಕಂಡಾಗ ತುಂಬ ಪಾಪ್ಯುಲರ್ ಆಗಿದ್ದಂತಹ ಒಂಥರ ಪೇನ್ಫುಲ್ ದರ್ದ ಗೀತೆ ಇದಾಗಿತ್ತು. ಯಾವುದು? ಹಮ್ದಿಲ್ದೆ ಚುಕೆ ಸನಮ್ ಚಿತ್ರದ ಗೀತೆ, ತಡಪ್ ತಡಪ್ ನಿಮಗಾಗಿ. ಓಪನಿಂಗೇನೆ ತುಂಬ ಚೆನ್ನಾಗಿದೆ.

ಪ್ರೇಮಿಯನ್ನು ವಿದೇಶದಲ್ಲೇ ಬಿಟ್ಟು ಮರಳಿ ದೇಶಕ್ಕೆ ಬಂದಾಗ ಪ್ರಿಯತಮಗೆ ಆಗುವ ನೋವು ಹೇಗಿದೆ ನೋಡಿ. ಈ ಗೀತೆಯಲ್ಲಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಈ ಗೀತೆಯಲ್ಲಿ ತುಂಬ ಸ್ಪಷ್ಟವಾಗಿ ಇದನ್ನು ತೋರಿಸಿದ್ದಾರೆ. ಜಯಪುಟ್ಟಸ್ವಾಮಿಯವರು ಕೆನಡಾದಿಂದ ಹೇಳ್ತಿದ್ದಾರೆ, ಸುಖೋಂಕೇಪಲ್ ಕಾರ್ಯಕ್ರಮ ಆಯ್ಕೆ ಗೀತೆಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಇಷ್ಟ ಆಗ್ತಾ ಇದೆ, ಪ್ರೀತಿಯ ಧನ್ಯವಾದಗಳು ಎಲ್ಲ ಗೀತೆಗಳಿಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಅವರು ಜೀವನ್ ಭೀಮನಗರ ದಾವಣಗೆರೆಯಿಂದ, ನಮಸ್ಕಾರ ಪ್ರಶಾಂತ್, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ ಬೇಳೆ ಹಿರೇಕಾಯಿ ಸಾರು ಆಲೂಗಡ್ಡೆ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಕಿಶನ್ ರಶನ್ ಚೌಹರಣಿ ಅವರು ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ, ಎಸ್ಪೆಷಲಿ ಮಾರಡಾಲ ಒಳ್ಳೆ ಗೀತೆ ಅಂತ ಹೇಳಿ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಭಾಗ್ಯ ಅವರು ಹೇಳ್ತಿದ್ದಾರೆ, ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಾಣಿಯವರು ಹೇಳ್ತಿದ್ದಾರೆ, ಹಳೆಬೀಡಿಂದ ಕಾರ್ಯಕ್ರಮದಲ್ಲಿ ಗೀತೆಗಳು ತುಂಬ ಇಷ್ಟ ಆಗ್ತಾ ಇದೆ, ಬೇಸರವಾದಾಗ ಇಂತಹ ಗೀತೆಗಳು ಕೇಳ್ತಾ ಇದ್ದಾರೆ, ನಿಜವಾಗ್ಲೂ ಮನಸ್ಸು ಹಗುರ ಆಗುತ್ತೆ, ಪ್ರಸಾರ ಮಾಡುತ್ತಿದ್ದಕ್ಕೆ ಧನ್ಯವಾದಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ತುಂಬ ಸೊಗಸಾದ ಗೀತೆಗಳು ಅಂತ ಮಧುಲಕ್ಷ್ಮಿ, ಸಹನಾ, ಹಿತಾ, ರವಿ, ಸುನಂದ, ಕುಶಾಲ್, ಯಶು, ಚಿಟ್ಟಿ, ಬೃಂದ, ಬನವತಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಹಾಗೆ ಇಂದಿನ ಹಾಡುಗಳಲ್ಲಿ ಪ್ರೇಮಿಗಳಿಬ್ಬರ ಮನ ಮತ್ತು ಹೃದಯದಲ್ಲಿ ಅಡಗಿದ ನೋವು ಮತ್ತು ನಡುವಿನ ಗೀತೆಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಾ. ಈ ಗೀತೆಗಳನ್ನು ಹಾಡಿದ ಗಾಯಕರ ಮಧುರತೆಯ ಅಬ್ಬರವಿಲ್ಲದ ಸಂಗೀತ, ಮನಸ್ಸು ಸೈಲೆಂಟಾಗಿ ಸ್ವರ್ಗ ದರ್ಶನ ಮಾಡಿಸಿದ ಅನುಭವ ಆಗ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮ ತುಂಬ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ ಅಂತ ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಸಿಕ್ಕಾಪಟ್ಟೆ ಸಲ ನೋಡಿದ್ದೀನಿ ಪ್ರಶಾಂತ್, ಸಮಯ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಅಂತ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ವೆರಿ ನೈಸ್, ಹೌದು, ಒಳ್ಳೆಯ ಚಿತ್ರ ಕೂಡ ಹೌದು. ಮತ್ತೊಂದು ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಟೈಮ್ ಹೋಗೋದೆ ಗೊತ್ತಾಗ್ತಾ ಇಲ್ಲ. ಕೇಳಿ ಈ ಗೀತೆಯನ್ನು ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಯಲ್ಲಿ ಕೇಳಿ.

ಮಂಜುಶ್ರೀ ಅವರು ಧಾರವಾಡದಿಂದ ಹೇಳ್ತೀರಿ, ಎಲ್ಲ ಫೇವ್ರೇಟ್ ಸಾಂಗ್ಸ್ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಉಮೇಶ್ ಸಿರಿಗೆರೆ ಅವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ರಿ. ಏನು ರೀ ಪ್ರಶಾಂತ್, ಎಲ್ಲಿಗೆ ಹೋಗಿದ್ರಿ? ಬಂದೇ ಇರಲಿಲ್ಲ, ಇವತ್ತು ನೋಡಿ ಹಾಡಿಗೆ ಕಳೆ ಬಂದ್ಬಿಟ್ಟಿದೆ ಅಂತ ಕೃಷ್ಣವಣಿ ಅವರ ಸಂದೇಶ ಬಂದು ತಲುಪಿದೆ. ಪ್ರೀತಿಯ ಧನ್ಯವಾದಗಳು.

ನಮ್ಮ ಎಂಥ ಸೋಲ್ಫುಲ್ ಸಾಂಗ್ ಎಲ್ಲ ಇದಂತೂ. ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನಿಯವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಕಡೆಯ ಗೀತೆ ಹರಿಹರನವರ ಧ್ವನಿಯಲ್ಲಿ ರೋಜ ಚಿತ್ರದ ಈ ಗೀತೆ ವಿರಹದ ಗೀತೆ ನಿಮ್ಮೆಲ್ಲರಿಗಾಗಿ. ಸುಖಂ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸುವಂಥ ಕಡೆಯ ಗೀತೆ ಇದು. ಈ ಗೀತೆಯ ನಂತರ ನಾವು ಹಾಗೆ ಮಾತಾಡ್ತಾ ಹೋಗೋಣ ಕನಸಿನ ಲೋಕಕ್ಕೆ.

ರೋಜಾ ಹಾಡನ್ನು ಮೆಚ್ಚಿ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಇದರಲ್ಲಿ ನಾಗರತ್ನ ಅವರ ಸಂದೇಶವನ್ನು ತಲುಪಿದೆ. ಹಾಗೆ ಅಮೃತ ರಮೇಶ್ ಅವರು ಅದ್ಭುತ ಗೀತೆ ಅಂತ ಹೇಳ್ತಾ ಇದ್ರೆ, ಇಷ್ಟು ಬೇಗ ಸುಖೋಂಕೆ ಪಲ್ ಕಾರ್ಯಕ್ರಮ ಮುಗ್ದೆ ಹೋಯ್ತಲ್ಲ ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸ್ತಾ ಹೇಳ್ತೀಯಾರೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ತೀರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು, ರೋಜಾ ಜಾನೆಮನ್ನಿ ಹಾಡು ತುಂಬಾ ಇಷ್ಟ ಆಯಿತು, ಥ್ಯಾಂಕ್ ಯು ಪ್ರಶಾಂತ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿರುವಂಥ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾರೆ ಫ್ರಮ್ ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
3: ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಕನ್ನಡದ ಗೀತೆಗಳನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿ ಈ ಗೀತೆಗಳನ್ನು.

ಕನಸಿನ ಲೋಕದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಓಕೆ, ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಗೀತೆ ಅಂತ ಹೇಳಿ. ಪೂಜಾ ಅವರ ಸಂದೇಶ ಬಂದು ತಲುಪಿದೆ, ಮೀರಾ ಅವರ ಸಂದೇಶ ಬಂದು ತಲುಪಿದೆ. ಪೂಜಾ ಅವರು ಹೇಳ್ತಿದ್ದಾರೆ, ಕನಸಿನ ಲೋಕಕ್ಕೆ ಸ್ವಾಗತ, ಇನ್ನೂ ಡ್ರೀಮ್ ಬೀಟ್ಸ್ ಅನ್ನೋ ಅಭ್ಯಾಸ ಬಂದ್ಬಿಟ್ಟಿದೆ ನಮಗೆ ಅಂತ ಹೇಳ್ತಿದ್ದಾರೆ. ಹಾಗೆ ಒಳ್ಳೊಳ್ಳೆ ಗೀತೆಗಳು ಅಂತ ನಾಗರತ್ನ ಅವರು ಹೇಳ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕಿಶನ್ ರೋಷನ್ ಶಿವಭರಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳ್ತಿದ್ದಾರೆ. ಕೇವಲ ಇನ್ನ ಓಕೆ 13 ನಿಮಿಷ ಮಾತ್ರ ಕಾರ್ಯಕ್ರಮ ಇದೆ. 10:30 ಇದೆ ಹೇಳಿ ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ಕಾರ್ಯಕ್ರಮ ಮೂಡಿ ಬರುತ್ತೆ ನಿಮ್ಮೆಲ್ಲರಿಗಾಗಿ. ಮುಂದಿನ ಗೀತೆ ಯಾವುದು ಓಕೆ ಕೇಳಿ. 2 ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗಾಗಿ. ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ ಅವರ ಧ್ವನಿಯಲ್ಲಿ ಒಂದು ಗೀತೆ. ಎಂಜಾಯ್ ಮಾಡಿ ಈ ಗೀತೆಯನ್ನು.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಎಷ್ಟು ಬೇಗ ಟೈಮ್ ಹೋಗಿದೆ ಗೊತ್ತೇ ಆಗ್ತಾ ಇಲ್ಲ ಅಂತ ಬಹಳ ಜನ ಸಂದೇಶವನ್ನು ಕಳಿಸ್ತಾ ಹೇಳ್ತೀರಿ. ಊನ ನಮ್ಮಲ್ಲಿಗೆ ಹಾಡು ಕೇಳಿ ತುಂಬ ಇಷ್ಟ ಆಯ್ತು ಅಂತ ವೀರಣ್ಣ ಅಕ್ಕ ಅವರು ಆಳಂದ ತಾಲೂಕು ನಿಂಬಾಳದಿಂದ ಹೇಳ್ತಿದ್ದಾರೆ. ಇಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತ ಅಮೃತ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಅಂತ ಉಮೇಶ್ ಅವರು ಜೊತೆಯಲ್ಲಿ ಗೌರಿಯವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ, ಹಾಗೆ ಪೂಜಾ ಅವರ ಸಂದೇಶ ಬಂದು ತಲುಪಿದೆ. ಜೊತೆಯಲ್ಲಿ ಕಾರವಾರದಿಂದ ನವ್ಯ ಅವರ ಸಂದೇಶ, ನಾಗೇಂದ್ರ ಅವರು ತವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಿರಣ್ಮಯ ಅವರು ಹಾಸನದಿಂದ, ಭಾಗ್ಯಶ್ರೀ ಅವರು ಬಸವರಾಜ್, ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಎಲ್ಲರೂ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ ಕಡೆಯ ಗೀತೆಯಾಗಿ, ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಒಂದು ಸ್ಲಂಬಾಲ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾರೆ FM Rainbow 101.3.

ಪ್ರಭಾಕರಯ್ಯ ಅವರು ಮತ್ತು ಚೈತ್ರ ಮಠದ ಹಂಪನೂರಿಂದ ಹೇಳ್ತೀರಿ ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳಿ, ಹಾಗೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ಅಂತ ವಿಜ್ಞಾನ ನಗರದಿಂದ ಹರಿಹರನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ನಾಗರತ್ನ ಅವರ ಸಂದೇಶ ಬಂದು ತಲುಪಿದೆ. ಜೊತೆಗೆ ಬಹಳ ಜನ ಕೇಳ್ತೀರಿ ಯಾವಾಗ ಮತ್ತೆ ಭೇಟಿ ಅಂತ. ಖಂಡಿತ ಕನ್ನಡ ಕಾಮನಬೀಲಿನಲ್ಲಿ ನಿಮ್ಮ ಭೇಟಿ ಮುಂದಿನ ಸೋಮವಾರ ಅಲ್ಲ ಮಂಗಳವಾರ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ಬೆಂಗಳೂರು ಸಮಯ.
1: ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ಆತಂಕವಾದ.
2: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಪರ್ಯಾವರಣ ವನ್ ಔರ್ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ ರಹಿ ಹೇ ಅನುಭಾ ರೋಹ್ತಗಿ.
3: ನಮಸ್ಕಾರ. ವರ್ಷ 2004 ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ಪಹಲಿ ಬಾರ್ ದೇಶ ಕೆ ನೇತೃತ್ವ ಕೆ ಜಿಮ್ಮೇದಾರಿ ಸಂಭಾಲಿ ಥಿ. ತಬ್ ಸೆ ಅಬ್ ತಕ್ ಇನ್ 12 ಸಾಲೋ ಮೇ ಭಾರತ್ ಮೇ ಕೈ ಬಡೆ ಬದಲಾವ್ ಹುಯೇ ಹೈ ಔರ್ ಹರ್ ಕ್ಷೇತ್ರ ಮೇ ಅನ್ಗಿನತ್ ಉಪಲಬ್ಧಿಯಾ ಹಾಸಿಲ್ ಕಿ ಗಯಿ ಹೈ. ಆಕಾಶವಾಣಿ ಕಿ ಇಸ್ ವಿಶೇಷ ಶೃಂಖಲಾ 12 ಸಾಲ್ ವಿಶ್ವಾಸ್ ಕೆ ಜನ ಕಲ್ಯಾಣ ಕೆ ಮೇ ಆಜ್ ಹಮ್ ಪರ್ಯಾವರಣ ಕೆ ಕ್ಷೇತ್ರ ಮೇ ಹುಯಿ ಉಪಲಬ್ಧಿಯೋ ಕೆ ಬಾರೆ ಮೇ ಬಾತ್ ಕರ್ ರಹೇ ಹೈ ಔರ್ ಯೇ ಹಮಾರಾ ಸೌಭಾಗ್ಯ ಹೈ ಕಿ ಇಸ್ ಚರ್ಚಾ ಮೇ ಹಮಾರೆ ಸಾಥ್ ಶಾಮಿಲ್ ಹೈ ಕೇಂದ್ರೀಯ ಪರ್ಯಾವರಣ ವನ್ ಏವಂ ಜಲವಾಯು ಪರಿವರ್ತನ ಮಂತ್ರಿ ಶ್ರೀ ಭೂಪೇಂದ್ರ ಯಾದವ್. ಮಂತ್ರಿ ಜಿ, ಕಾರ್ಯಕ್ರಮ ಮೇ ಆಪ್ಕಾ ಸ್ವಾಗತ್ ಹೈ.
4: ಧನ್ಯವಾದ.
3: ಭೂಪೇಂದ್ರ ಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ ನೇತೃತ್ವ ಮೇ ಕೇಂದ್ರ ಸರ್ಕಾರ ನೇ ಹಾಲ್ ಹಿ ಮೇ 12 ವರ್ಷ ಪೂರೆ ಕಿ ಹೈ. ಇಸ್ ಪೂರಿ ಯಾತ್ರಾ ಮೇ ಇನ್ 12 ಸಾಲೋ ಮೇ ಆಪ್ ಕಿನ್ ಬದಲಾವೋ ಕೋ ಸಬ್ಸೆ ಜ್ಯಾದಾ ಪರಿವರ್ತನಕಾರಿ ಮಾನತೆ ಹೈ ಜಿನ್ಹೋನೆ ಭಾರತ್ ಮೇ ಗುಡ್ ಗವರ್ನೆನ್ಸ್ ಕಿ ಏಕ್ ನಯಿ ಪರಿಭಾಷಾ ಗಢಿ ಹೈ.
4: ಆಪ್ನೆ ಜೋ ಶುರುವಾತ್ ಮೇ ದೋ ಶಬ್ದ ಕಹೆ ಥೆ
3: ಜೀ,
4: ವಿಶ್ವಾಸ್ ಔರ್ ಜನ ಕಲ್ಯಾಣ, ಮುಜೆ ಲಗ್ತಾ ಹೈ 12 ಸಾಲ್ ಕಿ ಕಹಾನಿ ವಿಶ್ವಾಸ್ ಔರ್ ಜನ ಕಲ್ಯಾಣ ಕಿ. ವಿಶ್ವಾಸ್ ಇಸ್ ಬಾತ್ ಕಾ ಕಿ ಸರ್ಕಾರ ಊಪರ್ ಸೆ ಜೋ 100 ರೂಪಾಯಿ ಭೇಜೇಗಿ ವೋ ಜನಧನ್ ಖಾತೆ ಮೇ ಪೂರಾ 100 ರೂಪಾಯಿ ಜಾಯೇಗಾ. ಯೇ ಪಹಲಿ ಬಾರ್ ಹುಆ ಹೈ, ವರ್ನಾ ಖುದ್ ದೇಶ್ ಕೆ ಪ್ರಧಾನ ಮಂತ್ರಿ ಕಹಾ ಕರ್ತೆ ಥೆ ಕಿ ಹಮ್ 100 ರೂಪಾಯಿ ಭೇಜ್ತೆ 85 ರೂಪಾಯಿ ಗಾಯಬ್ ಹೋ ಜಾತೆ. ವಿಶ್ವಾಸ್ ಇಸ್ ಬಾತ್ ಕಾ ಕಿ ಸರ್ಕಾರ ಜಿಸ್ ಪ್ರಾಜೆಕ್ಟ್ ಕಾ ಶಿಲಾನ್ಯಾಸ್ ಕರೇಗಿ ಉಸ್ಕಾ ಉದ್ಘಾಟನ್ ಭೀ ಯಹಿ ಸರ್ಕಾರ ಕರೇಗಿ. 12 ಸಾಲ್ ಪಹಲೆ ಜಬ್ ಪ್ರಧಾನ ಮಂತ್ರಿ ಜಿ ಆಯೆ ಔರ್ ಉನ್ಹೋನೆ ಏಕ ಪ್ರಗತಿ ನಾಮ್ ಕಾ ಕಾರ್ಯ ಶುರು ಕಿಯಾ ತೋ ಕೈ ಕೈ ಸೋ ಸಮಯ ಸೆ ಪಡೇ ಹುಯೇ ಪ್ರಾಜೆಕ್ಟ್ ನೀ ಪೂರೇ ಹುಯೇ. ಮಧ್ಯ ಪ್ರದೇಶ ಬುಂದೇಲ್ಖಂಡ್ ಮೇ ಕೇನ್ ಬೇತ್ವಾ ಪ್ರಧಾನಮಂತ್ರಿ ಜಿ ಕೆ ಸಮಯ ಮೇ ಪೂರಾ ಹುಆ. ರಾಜಸ್ಥಾನ ಮೇ ERCP ಪ್ರಧಾನಮಂತ್ರಿ ಜಿ ಕೆ ಸಮಯ ಮೇ ಪ್ರಾರಂಭ ಹುಆ. ಯಾ ಆಪ್ಕೆ ಉಪರ್ ಪುಲ್ ಬನಾನೆ ಕಾ ವಿಷಯ ಹೋ ಯಾ ಗುವಾಹಟಿ ಕೆ ಪುಲ್ ಬನಾನೆ ಕಾ ವಿಷಯ ಹೋ ತೋ ದೂಸರಾ ವಿಶ್ವಾಸ್ ಕಿ ಸರ್ಕಾರ ಜಿಸ್ಕಾ ಉದ್ಘಾಟನ್ ಕರೇಗಿ ಉಸ್ಕೋ ಜನತಾ ಕೋ ಸಮರ್ಪಿತ ಭೀ ಕರೇಗಿ. ತೀಸರಾ ಜೋ ಲೋಗೋ ಕಾ ವಿಶ್ವಾಸ್ ಹೈ ಕಿ ಭಾರತ್ ಕಾ ಆತ್ಮಸಮ್ಮಾನ್ ಔರ್ ಗೌರವ ದುನಿಯಾ ಮೇ ಬಡಾ ಹೈ. ಫಿರ್ ಐಸಾ ಜಬ್ ಅಚ್ಚಾ ಸಮಯ ಹೋತಾ ಹೈ ತೋ ಆಪ್ಕಿ ಪರೀಕ್ಷಾ ಭೀ ಲಿ ಜಾತಿ ಹೈ.
3: ಬಿಲ್ಕುಲ್.
4: ದುನಿಯಾ ಮೇ ಜಬ್ ಕೊರೋನಾ ಕಿ ಮಹಾಮಾರಿ ಕಾ ಸಂಕಟ್ ಆಯಾ ತೋ ಇಸ್ ಬಾತ್ ಕಾ ವಿಶ್ವಾಸ್ ಕಿ ಹಮ್ ಅಪ್ನಿ ದವಾಯಿ ಭೀ ಖುದ್ ಢೂಂಢ ಸಕ್ತೆ ಹೈ ಔರ್ ಅಪ್ನಾ ರಾಸ್ತಾ ಭೀ ಖುದ್ ತಯ ಕರ್ ಸಕ್ತೆ ಹೈ. ಫಿರ್ ಭಾರತ್ ಕಿ ಅರ್ಥವ್ಯವಸ್ಥಾ ದುನಿಯಾ ಕಿ ಪಾಂಚ್ವೀ ಬಡಿ ಅರ್ಥವ್ಯವಸ್ಥಾ ಬನಿ ತೋ ಇಸ್ ಬಾತ್ ಕಾ ವಿಶ್ವಾಸ್ ಕಿ ಹಮ್ ಜಿಸ್ ರಾಸ್ತೆ ಪೇ ಚಲೇ ಹೈ ವೇ ರಾಸ್ತಾ ವಿಕಸಿತ ಭಾರತ್ ಕಿ ಓರ್ ಜಾ ರಹಾ ಹೈ. ಔರ್ ದೂಸರಾ ಜೋ ಶಬ್ದ ಆಪ್ನೆ ಕಲ್ಯಾಣ ಕಹಾ ಥಾ, ಕಲ್ಯಾಣ ಗರೀಬ್ ಕಲ್ಯಾಣ, 25 ಕರೋಡ್ ಸೆ ಜ್ಯಾದಾ ಲೋಗೋ ಕೋ ಗರೀಬೀ ಕೆ ಖಾತೆ ಸೆ ನಿಕಾಲಾ, 80 ಕರೋಡ್ ಲೋಗೋ ಕೋ ಸಮಯ ಪೆ ರಾಶನ್ ಪಹುಂಚಾನೆ ಕಾ ಕಾಮ ಕಿಯಾ, ಕಿಸಾನೋ ಕೋ ಸಮ್ಮಾನ್ ನಿಧಿ ದೇನೆ ಕಾ ಕಾಮ ಕಿಯಾ. ಔರ್ ಕಲ್ಯಾಣ ಕೆ ಇಸ್ ಕಾರ್ಯ ಮೇ ಜೋ ಕಭಿ ಲೋಹಿಯಾ ಜಿ 60 ಕೆ ದಶಕ್ ಮೇ ಕಹಾ ಕರ್ತೆ ಥೆ ಕಿ ಪಾನಿ ಔರ್ ಪಖಾನಾ ಯೇ ಜಬ್ ಭಾರತ್ ಕೆ ಮಹಿಲಾಓ ಕಿ ಇತನಿ ಬಡಿ ತ್ರಾಸದಿ ರಹಿ ಹೈ ಕಿ ಉನ್ಕೋ ಮೀಲೋ ದೂರ್ ಸೆ ಪಾನಿ ಲಾನಾ ಪಡ್ತಾ ಹೈ ಔರ್ ಅಪ್ನಿ ಇಜ್ಜತ್ ಕೋ ಬಚಾನೆ ಕೆ ಲಿಯೆ ಅಪ್ನಿ ನ್ಯಾಚುರಲ್ ಕ್ರಿಯಾ ಕೋ ರೋಕ್ನಾ ಪಡ್ತಾ. ಘರ್ ಘರ್ ಶೌಚಾಲಯ ಬನಾನೆ ಜೈಸಾ ಛೋಟಾ ಲೇಕಿನ್ ಏಕ ಲಂಬಾ ಕಾರ್ಯ ಔರ್ ಜಲ್ ಜೀವನ್ ಮಿಷನ್ ಕೋ ಪಹುಂಚಾನಾ. ಔರ್ ಇಸ್ಲಿಯೆ ವಿಶ್ವಾಸ್ ಔರ್ ಜನ ಕಲ್ಯಾಣ ಯೇ 12 ಸಾಲ್ ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಔರ್ ಸಫಲತಾ ಕೋ ಬತಾ.
3: ಭೂಪೇಂದ್ರ ಜಿ, ಜಲವಾಯು ಸಂರಕ್ಷಣ ಕೆ ಪ್ರಯಾಸ ಕೆ ಕ್ಷೇತ್ರ ಮೇ ಭಾರತ ಏಕ ಬಹುತ್ ಬಡಿ ವೈಶ್ವಿಕ ಆವಾಜ್ ಬನ್ಕರ್ ಉಭರಾ ಹೈ. ಪ್ರಧಾನಮಂತ್ರಿ ಮೋದಿ ಖುದ್ ಭೀ ಇಸ್ಕೆ ಬಹುತ್ ಬಡೆ ಪಕ್ಷಧರ್ ಹೈ. ತೋ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
2: ದೇವಿ ಎನ್ನು ತಲಿ, ಮಾತೆ ಎನ್ನು ತಲಿ, ಹೆಣ್ಣನ್ನು ಪೂಜಿಸೋ ಜನರೇ.
1: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.